ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 8ನೇ ದಿನ, ಅಂದರೆ 2026ನೇ ಇಸವಿ, ಜೂನ್ ತಿಂಗಳ 29ನೇ ತಾರೀಕು ಸೋಮವಾರ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಎನ್ಎಂ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ದೊಡ್ಡಬಾಣಗೆರೆ ಪ್ರಕಾಶಮೂರ್ತಿ ಅವರಿಂದ. 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳುವಿರಿ. 6:45 ರೈತರಿಗೆ ಸಲಹೆ. 7:45 ಸವಿಗಾನ. 8:30 ದೇಶಭಕ್ತಿ ಗೀತೆಗಳು. 9:00 ಯೋಗಾಮೃತ, ವಿಷಯ ಪಂಚಕೋಶ ಸಿದ್ಧಾಂತ. ಭಾಗವಹಿಸುತ್ತಾರೆ ಡಾಕ್ಟರ್ ರಚನಾ ಯಾದವರಾಯ, ಪ್ರಸ್ತುತಿ ಅರಕಲು ಉಡುವಿ ಮಧುಸೂದನ್. 9:10 ಚಿತ್ರಚೈತ್ರ, ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ. 10:00 ಒಗಟು ಜಿಗಟು, ನೇರ ಫೋನಿನ ಕಾರ್ಯಕ್ರಮ.

0: ಗಂಟೆ 30 ನಿಮಿಷಕ್ಕೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11 ಗಂಟೆಗೆ ಫುಲ್ ವಾರಿ ಹಿಂದಿ ಚಿತ್ರಗೀತೆಗಳು. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಗೋಟುವಾದ್ಯ ವಾದನ. 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಪರಿಸರ ರಕ್ಷಣೆ ಹಾಗೂ ಮಹಿಳೆ. ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ್. ನಂತರ ರೇಣುಕಾ ರಮಾನಂದ ಅವರಿಂದ ಸ್ವರಚಿತ ಕವನ ವಾಚನ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾ ಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1 ಗಂಟೆಗೆ ಪ್ರಗತಿ ಪಥ, ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ. 1:20ಕ್ಕೆ ಭಾವಗೀತೆಗಳು. 1:30ಕ್ಕೆ ಹಾಗೂ 2:40ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಳಿ. ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 6:15ಕ್ಕೆ ಭಾವಗೀತೆಗಳು. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51ಕ್ಕೆ ಕೃಷಿರಂಗ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಚನ್ನರಾಯಪಟ್ಟಣದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ಬಿ ಮಧುಸೂದನ್. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು. 8 ಗಂಟೆಗೆ ಯುವವಾಣಿ ರೇಡಿಯೋ ಗೇಮ್, ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ. ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30ಕ್ಕೆ ಗಜಲ್ಗಳು. 9:15ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್. 9:30ಕ್ಕೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ, ಚಿತ್ರ ಶ್ರೀಕೃಷ್ಣ ದೇವರಾಯ. 10 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ ಎಫ್ಎಂ, ವೇಳೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
1: This is Akashvani, the news read by Anuja Kumar. Prime Minister Narendra Modi attended the National Day celebrations marking the 50th anniversary of independence of Seychelles. Mr. Modi attended the celebrations as the guest of honour, becoming the first Indian Prime Minister to be accorded this honour. An Indian marching contingent comprising Navy and Army teams participated in the parade. An Indian naval band also formed part of the Indian marching unit, underlining the close and special India-Seychelles partnership. In a special gesture, INS Tarkash and INS Ikshak were docked at Port Victoria, highlighting India's long-standing friendship with Seychelles. Mr. Modi arrived in Seychelles on Saturday at the invitation of the President of Seychelles, Patrick Hermini. Prime Minister Modi was conferred the Guardian of the Blue Horizon, Seychelles' highest distinction for leadership in environmental conservation and sustainable development. The award, which was presented by President of Seychelles Patrick Hermini, acknowledges PM Modi's long-standing push for sustainable growth and his green vision. PM Modi thanked the people and the government of Seychelles after being conferred the Guardian of the Blue Horizon. Prime Minister Narendra Modi met his Mauritius counterpart Dr. Navindra Chandra Ramgulam in Seychelles yesterday. The two leaders discussed the ongoing cooperation between India and Mauritius. They further reviewed the progress made in the implementation of the special economic package extended by India. The two prime ministers agreed on the significance of the India-Mauritius enhanced strategic partnership under India's Vision Mahasagar and Neighbourhood First policy and their shared commitment to the Global South. Commerce and Industry Minister Piyush Goyal is leading a high-level Indian business delegation to Athens in Greece after concluding his visit to the United Kingdom with a focus on strengthening trade, investment and strategic economic cooperation. The Commerce and Industry Ministry said that during the visit to Greece, the delegation will participate in presentations and startup pitches at the Athens Startup Business Incubator. India categorically rejected allegations made by Pakistan regarding the recent incident in Karachi and termed them as baseless. In response to media queries, External Affairs Ministry spokesperson Randhir Jaiswal said that instead of pointing fingers at others, Pakistan should look inwards and take credible action against the terror infrastructure on its territory. A sessions court in Bhiwandi has remanded the three accused arrested in Maharashtra teacher eligibility test paper leak case to police custody till the 6th of July. Investigators suspect the involvement of an interstate examination racket. Bhiwandi police told the court that the accused had allegedly travelled from Delhi to Bhiwandi to sell the leaked question paper for 1 crore 50 lakh rupees. Investigators had sought 10 days of police custody to trace the source of the leaked paper, examine financial transactions, find out whether the paper was sold elsewhere in Maharashtra and identify other members of the racket. Police officials said the probe has revealed the involvement of an interstate and national level network. The anti-corruption branch Delhi has arrested the then Director General Health Services, Dr. Vatsala Agarwal, and Deputy Controller of Accounts in the Central Procurement Agency, Neera Chopra, in the case related to alleged large-scale irregularities in procurement of medicines, surgical consumables, and medical equipment. The agency informed that the allegations pertain to procurement of portable X-ray machines, medicines, and other medical items at allegedly inflated rates through manipulated procurement processes. The United States and Iran have agreed to halt counter-strikes and resume talks in Qatar's capital Doha tomorrow. The move is aimed at resolving their dispute over the Strait of Hormuz after days of military escalation threatened to derail the fragile ceasefire. In the knockout stage of the FIFA World Cup, Canada beat South Africa 1-0 for its first knockout match victory at Los Angeles in the United States. Stephens Eustachio of Canada scored the goal in the second minute of second half stoppage time. And Indian men's hockey team displayed remarkable defensive resilience to defeat England 3-2 in the penalty shootout after a hard-fought nil draw in the reverse fixture of the FIH Hockey Pro League in London yesterday. And that is the end of this news bulletin.
0: Akashabani Hasani FM Shubhanudi Nadayali Vithyasavadare Piligi Kirtade Nudiyali Vithyasavadare Samanda Kirtade Notadali Vithyasavadare Manasu Kirtade ಆದ್ದರಿಂದ ನಡೆ ನುಡಿ ನೋಟ ಎಲ್ಲವೂ ಹಸನಾಗಿರಲಿ. ಶುಭ ನುಡಿ ಕೇಳಿದರೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಶ್ರೀ ವಾದಿರಾಜರ ಒಂದು ರಚನೆ ಧವಳಗಂಗೆಯ ಗಂಗಾಧರ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನು ಮುಂದೆ ಕೇಳಿ ಪುರಂದರದಾಸರ ಒಂದು ರಚನೆ, ಅನುಭಾವದಡುಗೆಯ ಮಾಡಿ. ಹಾಡಿದ್ದಾರೆ ರೂಪಾ ಮತ್ತು ದೀಪಾ.

ಇನ್ನು ಮುಂದೆ ಕೇಳಿ ಪಾರ್ವತಿ ಭಗವತಿ ಎಂಬ ಗೀತೆ, ರಚನೆ ಆರ್ ಕೆ ಪದ್ಮನಾಭ ಅವರದು. ಗೀತೆಯನ್ನು ಹಾಡಿದ್ದಾರೆ ಎನ್ ಸೌಮ್ಯ, ಎನ್ ಪದ್ಮಶ್ರೀ.

ಪುತ್ತೂರು ನರಸಿಂಹನಾಯಕ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ ಕೇಳಿ ಪುರಂದರದಾಸರ ರಚನೆ ಹರಿಯೇ ನಿನ್ನನು.

ಇಲ್ಲಿಯವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಈಗ ವೇಳೆ 6:30 ವಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ಚಿಂತನ ದೊಡ್ಡಬಣಗೆರೆ ಪ್ರಕಾಶ್ಮೂರ್ತಿ ಅವರಿಂದ.
1: ಬದುಕಿನ ಪ್ರಾಧಿಕಾರದಲ್ಲಿ ನೋವು ನಲಿವುಗಳ ಆಳ್ವಿಕೆ ಇದ್ದೇ ಇರುತ್ತದೆ. ಇವೆರಡರ ಪ್ರತಿಭೆಯೇ ಕಷ್ಟ ಸುಖಗಳಾಗಿ ನೆಲೆಹಾಸಿರುತ್ತವೆ. ಅವರವರ ನೀತಿ ನ್ಯಾಯ ಧರ್ಮಕ್ಕನುಗುಣ ನೋವು ನಂತರ ನಲಿವು, ನಲಿವಿನ ನಂತರ ನೋವು, ಅಥವಾ ಕಷ್ಟ ನಂತರ ಸುಖ, ಸುಖದ ನಂತರ ಮತ್ತೆ ಕಷ್ಟ ತಲೆ ಹಾಕಿರುತ್ತವೆ. ಈ ಹಾದಿಯಲ್ಲಿ ಯಾರ ಬುದ್ಧಿಯ ಯಾವ ಜಾಣ್ಮೆಯೂ ಪ್ರಯೋಜನಕ್ಕೆ ಬರುವುದಿಲ್ಲ. ಬಂದುದನ್ನು ಅನುಭವಿಸಲೇಬೇಕು. ಬಾಳದಾರಿಯನ್ನು ನಡೆಯಲೇಬೇಕಾಗಿರುತ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಬಗೆಯ ಅನುಭವಗಳು ಬದುಕಿನ ಹಾದಿಯಲ್ಲಿ ಒಂದು ಬಗೆಯವಲ್ಲ. ನಾನಾ ರೀತಿಯ ಎಡರು ತೊಡರುಗಳನ್ನು ಮಾನವ ತನ್ನ ನಿತ್ಯ ಚಟುವಟಿಕೆಗಳಲ್ಲಿ ಕಾಣಲೇಬೇಕಾಗುತ್ತದೆ. ಮಾನವ ಆಶಾಜೀವಿಯೇ ಹೌದು. ಆದರೂ ತಾಳ್ಮೆಯಿಂದಲೇ ಬಾಳ್ವೆ ಮುಗಿಸಿಕೊಂಡು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ನಿತ್ಯ ಬದುಕನ್ನು ನಡೆಯಬೇಕಾಗುತ್ತದೆ. ಈ ಹಾದಿಯಲ್ಲಿ ನಮ್ಮ ಪೂರ್ವಜರು ಕಂಡು ಕೇಳಿ ನೋಡಿ ಅನುಭವಿಸಿದ ತಮ್ಮ ಸತ್ವಯುತ ಅನುಭವಗಳನ್ನು ಗಾದೆ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಇವರಾರು ಹೆಚ್ಚಿನ ಮಟ್ಟದ ವ್ಯಾಸಂಗ ಮಾಡಿ ಪಾಂಡಿತ್ಯದ ಪ್ರೌಢಿಮೆಯನ್ನು ಸಂಪಾದಿಸಿದವರಲ್ಲ. ನಿತ್ಯ ಬದುಕಿನ ಚಟುವಟಿಕೆಗಳಲ್ಲಿ ಅನುಭವಿಸಿದ ಸತ್ವಯುತ ರಸಭರಿತ ನೀತಿ ಪಾಂಡಿತ್ಯವನ್ನು ಈ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಗಮನಾರ್ಹ ತಿಳಿವನ್ನು ಬೆಳಕು ಮಾಡಿದ್ದಾರೆ. ಗಾದೆ ಮಾತುಗಳ ಬದುಕು ಸಾಮಾನ್ಯವಾದುದಲ್ಲ, ಅಷ್ಟೇ ವಿಚಾರಾರ್ಹ, ಚೇತನಾರ್ಹ.

0: ಈ ಮಾತುಗಳು ಸಾಮಾನ್ಯನಿಂದ ರಾಜ ಮಹಾರಾಜರವರೆಗೂ ಧೀರೋದ್ಧಾತವಾದ ತಮ್ಮ ನೀತಿಯ ಕಂಪನ್ನು ಚೆಲ್ಲುತ್ತವೆ, ಇದ್ದುದನ್ನು ಇದ್ದ ಹಾಗೆಯೇ ಹೇಳುತ್ತವೆ, ಸತ್ಯ ಚಿತ್ರಣವನ್ನು ಬೆಳಕು ಮಾಡುತ್ತವೆ. ಆಶಾದಾಯಕ ಹಿತಚಿಂತನೆ ಗಾದೆ ಮಾತುಗಳ ಬದುಕಿನಲ್ಲಿ ಹಾಸುಹೊಕ್ಕವಾಗಿ ದೊರಕುತ್ತದೆ. ನೀತಿ ಚಿಂತನೆಯನ್ನು ಮೂಡಿಸುತ್ತವೆ. ಆಕಾಶ ನೋಡಲು ನೂಕು ನುಗ್ಗಲೇಕೆ ಎಂದು ಸಮಾಧಾನ ಹೇಳಿ ವಿಚಾರ ಸಾಗರವನ್ನೇ ಎದುರು ನಿಲ್ಲಿಸುತ್ತವೆ. ಗಾದೆ ಮಾತು ವೇದಕ್ಕೆ ಸಮಾನ ಎಂಬ ಉನ್ನತ ಸ್ಥಾನಕ್ಕೆ ಪಾತ್ರವೆನಿಸಿವೆ. ಗಂಧದ ಕೊರಡು ತೇದಷ್ಟೂ ಪರಿಮಳ ಎಂಬಂತೆ ತನ್ನ ಬದುಕಿನ ಗುಣ ಗಾಂಭೀರ್ಯತೆ ಮತ್ತು ಸ್ಥಾನಮಾನಗಳನ್ನು ನಿರಂತರ ಉಳಿಸಿಕೊಂಡು ಬರುತ್ತಿವೆ. ನಿಯಮವಿರುವವರನ್ನು ಕಂಡರೆ ಯಮನಿಗೂ ಭಯ, ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದೆ ಎಂಬ ತನ್ನದೇ ಆದ ಅಮೂಲ್ಯ ಸ್ಥಾನವನ್ನು ಗಾದೆಗಳ ಬದುಕು ತನ್ನ ಎಲ್ಲ ಸಮಗ್ರ ಬದುಕಿನಲ್ಲೂ ಸಂಪದ್ಭರಿತವಾಗಿ ಬೆಳಕು ಮಾಡಿದೆ. ಗಾದೆ ಮಾತುಗಳ ಪಾವಿತ್ರ್ಯತೆ ಬಹುಮುಖವಾದುದು. ಮಾನವನ ನಡೆನುಡಿಗಳನ್ನು ಪರಿಶುದ್ಧಗೊಳಿಸುತ್ತದೆ, ಆಚಾರ ವಿಚಾರಗಳಲ್ಲಿ ಸ್ವಚ್ಛತೆಯನ್ನು ತೋರುತ್ತದೆ, ಅಪರಾಧವಾಗಿದ್ದುದನ್ನು ಸರಿಪಡಿಸಿಕೊಂಡು ನ್ಯಾಯದ ಹಾದಿಯಲ್ಲಿ ನಡೆಯಲು ಎಚ್ಚರಿಸುತ್ತದೆ, ಧರ್ಮಪರ ಚಿಂತನೆಗೆ ಹತ್ತಿರವಾಗಿಸುತ್ತದೆ, ನಿತ್ಯ ನಡವಳಿಕೆಗಳಲ್ಲಿ ತಲೆಹಾಕಿದ್ದ ತಪ್ಪುಗಳನ್ನು ತಿದ್ದಿಕೊಳ್ಳುವ ಪಾಠ ಹೇಳುತ್ತದೆ, ದುಷ್ಟ ಚಟುವಟಿಕೆಗಳನ್ನು ಸಜ್ಜನತೆಯ ಹಾದಿಗೆ ತರುತ್ತದೆ. ಬದುಕಿನ ಹಾದಿಯಲ್ಲಿ ಜಾಗರೂಕತೆ ವಹಿಸಿ ನಡೆಯಲು ನೀತಿ ಪಾಠ ಹೇಳುತ್ತದೆ, ತಪ್ಪಾಗಿದ್ದ ನಡವಳಿಕೆಗಳನ್ನು ಗುರುತಿಸಿ ಬೆರಳು ಮಾಡಿ ತೋರುತ್ತದೆ, ಪರಿಶುದ್ಧ ಸಹಜತೆಯನ್ನು ನೇರವಾಗಿ ಬೆಳಕು ಮಾಡುತ್ತದೆ, ಬದುಕಿನ ವಿವಿಧ ಮುಖದ ಆದರ್ಶತೆಯನ್ನು ನಿರಂತರ ಕಾಪಾಡುತ್ತದೆ. ಮುಂತಾಗಿ ಗಾದೆ ಮಾತಿನ ಬದುಕು ಸರ್ವ ಜನೋಪಕಾರಿ, ಜನಪ್ರಿಯತೆಯನ್ನು ಆದಿಯಿಂದಲೂ ಸಂಪಾದಿಸಿಕೊಂಡಿದೆ. ವಿಶಾಲ ಮನೋಭಾವ ಹೊತ್ತು ವಿಚಾರಶೀಲ ಜಾಗೃತಿಯನ್ನು ಗಾದೆ ಮಾತುಗಳು ಒಡಮೂಡಿಸುತ್ತವೆ. ಗಾದೆಯ ಎಲ್ಲ ಹೆಜ್ಜೆಗಳು ವ್ಯಕ್ತಿ, ಗೃಹ ಮತ್ತು ಸಮಾಜದ ಓರೆ ಕೋರೆಗಳನ್ನು ವಿಮರ್ಶಿಸುತ್ತವೆ, ಇರುವಂತಹ ಸಂಗತಿಯನ್ನು ಇದ್ದ ಹಾಗೆಯೇ ಎದುರಿಡುತ್ತವೆ. ಸಾಗರದಷ್ಟು ಗಾತ್ರದ ಅಭಿಪ್ರಾಯವನ್ನು ಅತೀವ ಸರಳಗೊಳಿಸಿ ಸಾಸಿವೆಯ ಗಾತ್ರದಲ್ಲೇ ಕ್ರೋಢೀಕರಿಸಿ ಬೆಳಕಾಯಿಸುತ್ತವೆ, ನಾಲ್ಕಾರು ಪದಗಳಲ್ಲೇ ಕ್ರೋಢೀಕೃತ ಚಿತ್ರಣವನ್ನು ಎದುರಿಡುತ್ತವೆ, ಗಾಢ ವಸ್ತುವನ್ನು ಸರಳ ಪದಗಳಲ್ಲೇ ಪ್ರಸ್ತುತಪಡಿಸುತ್ತವೆ. ರಾಮಾಯಣ ಮಹಾಭಾರತ ಮಾತ್ರವಲ್ಲದೆ ಚಾರಿತ್ರಿಕ ಹಾಗೂ ಸಾಮಾಜಿಕತೆಯ ಅಸಂಖ್ಯ ಪ್ರಸಂಗಗಳು ಕೂಡ ನಮ್ಮ ಗಾದೆ ಮಾತುಗಳಲ್ಲಿ ತಲೆಹಾಕುತ್ತವೆ. ಎತ್ತ ತಿರುಗಿದರೂ ವೈಚಾರಿಕತೆಯ ಬೆರಗು ಮೈತಾಳಿರುತ್ತದೆ. ಮುಂದೆ ಹೊಗಳಿ ಹಿಂದೆ ತಗಲುವ ಸ್ವಭಾವವಿಲ್ಲ, ಮುಖ ನೋಡಿ ಮಣೆ ಹಾಕುವ ಗುಣವಿಲ್ಲ, ಯಾರದೇ ನೀರುಂಬು ವೇರಿತನವಿದ್ದರೂ ನೇರವಾಗಿ ಚಿತ್ರಿಸುತ್ತವೆ. ಅನುಭವಪೂರಿತ ಈ ಮಾತುಗಳಲ್ಲಿ ಬದುಕಿನ ವಿವಿಧ ಚಿತ್ರಗಳನ್ನು ನಾವು ಕಾಣಬಹುದು.
1: ಇದುವರೆಗೆ ದೊಡ್ಡ ಬಣಗೆರೆ ಪ್ರಕಾಶ್ ಮೂರ್ತಿಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು. ಮೊದಲಿಗೆ ಕೇಳಿ ರಂಜನಿ ಪ್ರಭು ಅವರ ಒಂದು ರಚನೆ, ಹಾಡಿದ್ದಾರೆ ಪಂಚಮ್ ಹಳಿಬಂಡಿ. ಇಳಿಗೆ ಮಳೆಯು ಇಳಿಯುವುದನ್ನು ತಡೆಯಬಹುದೇ ಚೆಲುವೆ.

ಕಾದಿ ಹೇಳು ಅಭಿಸಾರಿಕೆ, ಕವಿದಿ ಹೇಳು ಅಭಿಸಾರಿಕೆ, ನಂದಿನಿ ಹೆದ್ದುರ್ಗ ಅವರ ಒಂದು ರಚನೆ, ಉಪಾಸನಾ ಮೋಹನ್ ಅವರ ಸ್ವರದಲ್ಲಿ.

0: ವೇಳೆ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಇವತ್ತು ನೀರಾವರಿ ಇದ್ದರಷ್ಟೇ ಕೆಲವು ಬೆಳೆಗಳನ್ನ ನಾವು ಬೆಳೆದುಕೊಳ್ಳಬಹುದು, ನೀರಾವರಿ ಇಲ್ಲ ಅಂತ ಅಂದ್ರೆ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕೆಲವು ನಂಬಿಕೆಗಳು ನಮ್ಮಲ್ಲಿ ಇದ್ದಾವೆ. ಖುಷ್ಕಿ ಭೂಮಿಯಲ್ಲಿಯೂ ಕೂಡ ಅನೇಕ ತರಹದ ಹಣ್ಣಿನ ಅಥವಾ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಬೆಳೆಗಳನ್ನು ನಾವು ಬೆಳೆದುಕೊಳ್ಳಬಹುದು. ಹೆಚ್ಚು ಕಾಳಜಿಯನ್ನು ಇಂತಹ ಗಿಡಗಳು ಕೇಳೋದಿಲ್ಲ. ಕಡಿಮೆ ನೀರಿನಲ್ಲಿ, ಅದರಲ್ಲೂ ಕೂಡ ಮಳೆಯ ಆಶ್ರಯದಲ್ಲಿಯೇ ಕೆಲವು ಹಣ್ಣಿನ ಗಿಡಗಳನ್ನು ಮತ್ತು ಮರಗಳನ್ನು ಬಹಳ ಚೆನ್ನಾಗಿ ಬೆಳೆದುಕೊಳ್ಳಬಹುದು. ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿಯೂ ಕೂಡ ಈ ಗಿಡ ಮತ್ತು ಮರಗಳು ಸಾಕಷ್ಟು ಪಾತ್ರವನ್ನು ವಹಿಸುತ್ತವೆ. ಉದಾಹರಣೆಗೆ ಕೆಲವು ಗಿಡಗಳನ್ನು ಹೆಸರಿಸಬೇಕು ಅಂತ ಹೇಳಿದರೆ, ಈ ಮಾವು, ಸಪೋಟ, ಸೀಬೆ, ಹಲಸು, ಬಾರೆ, ದಾಳಿಂಬೆ, ಸೀತಾಫಲ, ರಾಮಫಲ, ಈ ತರಹದ ಅನೇಕ ಗಿಡಗಳನ್ನು ನಮ್ಮ ಬದುವಿನಲ್ಲಿ ಹಾಕಿಕೊಂಡ್ರೆ ಅವು ವರ್ಷಪೂರ್ತಿ ಫಸಲನ್ನು ನೀಡುತ್ತವೆ. ನಮಗೆ ಅಗತ್ಯ ಇರುವಷ್ಟು ಹಣ್ಣುಗಳನ್ನು ಕೂಡ ಅವು ನೀಡುತ್ತವೆ. ಏನು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಒಂದಷ್ಟು ಮಳೆ ಬರುತ್ತೋ ಈ ಮಳೆ ಅಷ್ಟೇ ಈ ಗಿಡಗಳಿಗೆ ಸಾಕಾಗುತ್ತೆ. ಹೆಚ್ಚಿನ ಕಾಳಜಿಯನ್ನೇನು ಈ ಗಿಡಗಳು ಕೇಳೋದಿಲ್ಲ. ಅಗತ್ಯ ಬಿದ್ದರೆ ಅಥವಾ ಅಗತ್ಯ ಅಂಥೇಳಿ ಅನಿಸ್ದಾಗ ಮಾತ್ರ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಈ ಗಿಡಗಳಿಗೆ ನೀಡಿದರೆ ಸಾಕು. ಆರಂಭ ಅಂತ ಹೇಳಿದರೆ ನಾವು ನಾಟಿ ಮಾಡಿದಂತಹ ವರ್ಷದಲ್ಲಿ ಮಾತ್ರ ಬೇಸಿಗೆಯಲ್ಲಿ ಒಂದಷ್ಟು ಕಾಳಜಿಯನ್ನು ಅಂತ ಅಂದರೆ ನೀರು ಮತ್ತು ಬೇಲಿಯ ಸೌಕರ್ಯವನ್ನು ಈ ತರಹದ ಗಿಡಗಳು ಬೇಡುತ್ತವೆ. ಆನಂತರದ ದಿವಸಗಳಲ್ಲಿ ಈ ತರಹದ ಯಾವುದೇ ಕಾಳಜಿಯ ಅಗತ್ಯ ಇರೋದಿಲ್ಲ. ಕಿರುನೆಲ್ಲಿ, ರಾಮಫಲ, ಬೆಟ್ಟದ ನೆಲ್ಲಿ, ಕಮರಿಕೆ, ಗೋಡಂಬಿ, ಬೇಲ, ಅಂಜೂರ, ಅತ್ತಿ, ನೇರಳೆ, ಜಮ್ನೇರಳೆ, ಪನ್ನೇರಳೆ, ಬೆಣ್ಣೆಹಣ್ಣು, ಸಿಹಿಹುಣಸೆ, ಡ್ರ್ಯಾಗನ್ ಫ್ರೂಟು, ಪುನರ್ಪಳಿ, ಈ ತರಹದ ಗಿಡಗಳನ್ನು ಕೂಡ ನಾವು ನಮ್ಮ ಬದುವಿನಲ್ಲಿ ಬಳಕೆಯನ್ನು ಮಾಡಬಹುದು. ಇದಕ್ಕೇನು ಹೆಚ್ಚು ಕಾಳಜಿಯ ಅಗತ್ಯ ಇರೋದಿಲ್ಲ. ಈ ಗಿಡಗಳು ವರ್ಷಪೂರ್ತಿ ನಮಗೆ ಹಣ್ಣನ್ನು

0: ಇಡುತ್ತವೆ, ಎಲೆಯನ್ನು ಉದುರಿಸ್ತವೆ. ಅನೇಕ ಸಂದರ್ಭಗಳಲ್ಲಿ ಕೆಲವು ಪ್ರಧಾನ ಬೆಳೆಗಳಿಗೆ ಪ್ರಾಣಿ ಪಕ್ಷಿಗಳು ತೊಂದರೆಯನ್ನು ಉಂಟು ಮಾಡುವಂಥದ್ದು ಕೂಡ ಇದೆ. ನಾವು ಈ ತರಹದ ಸೀಬೆ ಆಗ್ಬೋದು, ಹಲಸಾಗಬಹುದು, ಕಿರುನೆಲ್ಲಿ ಮತ್ತು ಸೀತಾಫಲ, ರಾಮಫಲದಂತಹ ಗಿಡಗಳನ್ನು ಬೆಳೆಸ್ಕೊಂಡಂತಹ ಸಂದರ್ಭದಲ್ಲಿ ಆ ಹಕ್ಕಿ ಮತ್ತು ಪಕ್ಷಿಗಳು, ಕೆಲವು ಪ್ರಾಣಿಗಳು ಇಂತಹ ಹಣ್ಣುಗಳನ್ನು ತಿನ್ನುವಂಥದ್ದು ಕೂಡ ರೂಢಿಸಿಕೊಳ್ಳುತ್ತೆ. ನಮ್ಮ ಪ್ರಧಾನ ಬೆಳೆಯನ್ನು ಕೂಡ ಇಲ್ಲಿ ರಕ್ಷಣೆಯನ್ನು ಮಾಡಿಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಕೆಲವರಿ ಇಂದು ಬೆಳಗ್ಗೆ 9:10 ಚಿತ್ರ ಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಒಗಟು ಜಗಟು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ಒಂದು ಭಾವಗೀತೆ. ರಚನೆ ರಂಜನಿ ಪ್ರಭು ಅವರದು. ಗೀತೆಯನ್ನು ಹಾಡಿದ್ದಾರೆ ನಾಗಚಂದ್ರಿಕಾ ಭಟ್. ಸತತ ಹರಿವ ತೊರೆಯ ಮೇಲೆ ಸರಿವ ನೌಕೆ ಜೀವನ.

0: ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಸಮಾರೋಹೆ ಮುಖ್ಯ ಅತಿಥಿರೂಪೇಣ ಭಾಗಂ ಗೃಹೀತವಾನ್. ಭಾರತೀಯ ಸೈನಿಕ ಬಲಸ್ಯ ಅಥ ನೌಸೇನಾ ಬಲಸ್ಯ ದಲಾನಿ ಅಪಿ ಅಸ್ಮಿನ್ ಪಥ ಸಂಚಲನ ಕಾರ್ಯಕ್ರಮೆ ಭಾಗಂ ಗೃಹೀತವಂತಃ. ಅಸ್ಮಿನ್ನವಸರೆ ಶ್ರೀಮೋದಿ ಸೆಷಲ್ಸ್ ದೇಶಸ್ಯ ನಾಗರಿಕೇಭ್ಯಃ ಭಾರತ ಪರಂ ವರ್ಧಾಪನಂ ಪ್ರಕಟಿತವಾನ್. ವಿಕ್ಟೋರಿಯಾ ಇತ್ಯತ್ರ ರಾಷ್ಟ್ರಪತಿನಾ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾನಂತರಂ ಶ್ರೀಮೋದಿ ಉಕ್ತವಾನ್ ಯತ್ ಭಾರತಂ ತಾದೃಶೀಂ ಹಿಂದ್ ಮಹಾಸಾಗರಸ್ಯ ಕಲ್ಪನಾಂ ಕರೋತಿ ಯತ್ರ ಸಮುದ್ರೀಯ ಸುರಕ್ಷೆಯಾ ಸಹ ಆರ್ಥಿಕ ಸಮೃದ್ಧಿರಪಿ ಸುನಿಶ್ಚಿತಾ ಸ್ಯಾತ್.
2: ಮೇರಿ ಸೆಷಲ್ ಕಿ ಯಾತ್ರಾ ಕಾ ಸಂದೇಶ ಸ್ಪಷ್ಟ ಹೈ. ಭಾರತ ಐಸೆ ಹಿಂದ್ ಮಹಾಸಾಗರ್ ಕಿ ಕಲ್ಪನಾ ಕರ್ತಾ ಹೈ ಜಹಾಂ ಸಮುದ್ರೀ ಸುರಕ್ಷಾ ಕೆ ಸಾಥ್ ಆರ್ಥಿಕ ಸಮೃದ್ಧಿ ಭೀ ಬಡೆ, ಜಹಾಂ ಹಮಾರಿ ಸಾಝೆದಾರಿ ಆಕಾರ ನಹೀಂ ಆಪಸಿ ಸಮ್ಮಾನ್ ಔರ್ ವಿಶ್ವಾಸ ಪರ್ ಆಧಾರಿತ ಹೋ ಔರ್ ಜಹಾಂ ಹಮ್ ಹರ್ ದೇಶ ಕೆ ಪಾಸ್ ಪಾಸ್ ನಹೀಂ ಸಾಥ್ ಸಾಥ್ ಚಲೆ. ಅವರ್ ವಿಜನ್ ಇಸ್ ಟು ಮೇಕ್ ಇಂಡಿಯನ್ ಓಷನ್ ಇನ್ ಟು ಎನ್ ಓಷನ್ ಆಫ್ ಆಪರ್ಚುನಿಟಿ.
1: ಪರ್ಯಾವರಣ ಸಂರಕ್ಷಣಸ್ಯ ಸತತ ವಿಕಾಸಸ್ಯ ಚ ನೇತೃತ್ವಾಯ ಸೆಷಲ್ಸ್ ದೇಶೇನ ಪ್ರಧಾನಮಂತ್ರಿಣೇ ಶ್ರೀ ನರೇಂದ್ರ ಮೋದಿನೆ ಪರ್ಯಾವರಣ ನೇತೃತ್ವಸ್ಯ ಸರ್ವೋಚ್ಚ ಸಮ್ಮಾನಃ ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಯೋನ್ ಪ್ರದತ್ತಃ. ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಪ್ರದತ್ತಃ ಎಂ ಪುರಸ್ಕಾರಃ ಸ್ಥಾಯಿ ಅಭಿವೃದ್ಧ್ಯರ್ಥಂ ಪ್ರಧಾನಮಂತ್ರಿಣಃ ದೀರ್ಘಕಾಲೀನ ಸಂಬಲಸ್ಯ ತಸ್ಯ ಹರಿತದೃಷ್ಟೇಃ ಚ ಪ್ರತೀಕಃ ವರ್ತತೆ. ಶ್ರೀಮೋದಿ ಜಲವಾಯು ಪರಿವರ್ತನಸ್ಯ ಸಮಾಹ್ವಾನಾನಾಂ ವಿರುದ್ಧಂ ಸಂಘರ್ಷಂ ಕುರ್ವತಾಂ ರಾಷ್ಟ್ರಾಣಾಂ ಕೃತೆ ಏದಂ ಪುರಸ್ಕಾರಂ ಸಮರ್ಪಿತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶೇ ಹ್ಯಃ ಮಾರಿಷಸ್ ದೇಶಸ್ಯ ಸಮಕಕ್ಷೇನ ಡಾಕ್ಟರ್ ನವೀನ ಚಂದ್ರ ರಾಮಗುಲಾಮೇನ ಸಹ ಮಿಲಿತವಾನ್. ದ್ವಾವಪಿ ನೇತಾರೌ ಭಾರತಸ್ಯ ಮಾರಿಷಸಸ್ಯ ಚ ವರ್ತಮಾನ ಸಹಕಾರ್ಯಸ್ಯ ವಿಷಯೆ ಚರ್ಚಾಂ ಕೃತವಂತೌ. ಭಾರತೇನ ಪ್ರದತ್ತ ವಿಶೇಷ ಆರ್ಥಿಕ ಅನುದಾನಸ್ಯ ಕಾರ್ಯಾನ್ವಯನಸ್ಯ ಪ್ರಗತೇ ಅಪಿ ತೌ ಸಮೀಕ್ಷಾಂ ಕೃತವಂತೌ. ದ್ವಾವಪಿ ನೇತಾರೌ ಭಾರತ

ಕೆಲವರಿ ಇಂದು ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗಲಿದೆ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಚನ್ನರಾಯಪಟ್ಟಣದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.

0: ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಯಾರು?
2: ಓಹ್, ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಚಕ್ರವ್ಯೂಹ, ಇದು ಚಕ್ರವ್ಯೂಹ.
6: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 200,000 ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬೀಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವೂ ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು, ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ, ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡ್ತಾ, ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕೆ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನು ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ ಇಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟ್ಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೀವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಒಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆಯೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿ ಇರೋದನ್ನ ಕೇಳಿ ಬಹಳ ಖುಷಿ ಆಯ್ತು, ಧನ್ಯತೆಯನ್ನು ಅನುಭವಿಸಿದೆ ನಾನು.
0: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17 ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2 ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ NMR ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ. ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು. ಮೊದಲಿಗೆ ಕೇಳಿ ದರಾ ಬೇಂದ್ರೆಯವರ ಒಂದು ರಚನೆ, ಶುಭ ನುಡಿಯೇ ಶಕುನದ ಹಕ್ಕಿ. ಹಾಡಿದ್ದಾರೆ ಹೆಚ್ ಕೆ ನಾರಾಯಣ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಇನ್ನು ಮುಂದೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ಒಂದು ರಚನೆ, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಬ್ರಾಯ ಚೌಕಾಡಿಯವರ ಒಂದು ರಚನೆ ಎನ್ ಅಪರ್ಣಾ ಅವರ ಸ್ವರದಲ್ಲಿ. ಯಾರು ಇವನ್ಯಾರು?

0: ಆಕಾಶವಾಣಿ ಹಾಸನ ಎಫ್ಎಂ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: 5x3 ಡೈನಿಂಗ್ ಟೇಬಲ್, 6 ಚೇರ್, ಪ್ಲೇನ್ ಗ್ಲಾಸ್ ಟಾಪ್ ಇವೆಲ್ಲವೂ ಸೇರಿದ ಡೈನಿಂಗ್ ಸೆಟ್ ಕೇವಲ 22,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
0: ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಕೇಳುವಿರಿ.
7: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
8: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
9: ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ದ ಕೆನಡಾಗೆ ಜಯ. ವಾರ್ತೆಗಳ ವಿವರ: ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ ಭಾರತೀಯ ನೌಕಾಸೇನೆಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ದ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ದಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿ ಅವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ದದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ದ ಹೋರಾಡುತ್ತಿರುವ ಜಾಗತಿಕ ರಾಷ್ಟಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ದದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೋಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ದಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ದಿ ಹಾಗೂ ಕಡಲ ಆರ್ಥಿಕತೆಯ ವೃದ್ದಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ದತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್ ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ Article 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ACB ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾ ವತ್ಸಲಾ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ

0: ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೋ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ದ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೋ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೋ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಶೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೋ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ದ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ ಸವಿಗಾನ. ಮೊದಲಿಗೆ ಕೇಳಿ ಪಾವನಗಂಗಾ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಾಯ್ ಹಲೋ, ನಮಸ್ಕಾರ ಪೋಷಕರೇ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಮತ್ತು ಭದ್ರ ಭವಿಷ್ಯವನ್ನ ಬಯಸುತ್ತೀರಾ? ಹಾಗಾದ್ರೆ ಆಯ್ಕೆ ಮಾಡಿ ವಿದ್ಯಾರ್ಥ್ ಟ್ಯೂಷನ್ ಸೆಂಟರ್ ಹಾಸನ್. ಐಸಿಎಸ್ಇ ಮತ್ತು ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ 9 ಹಾಗೂ 10ನೇ ತರಗತಿಯ ವಿಶೇಷ ಟ್ಯೂಷನ್ ತರಗತಿಗಳು, ಜೊತೆಗೆ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನೀಟ್, ಜೆಡಬ್ಲ್ಯೂಇ ಫೌಂಡೇಶನ್ ಕ್ಲಾಸಸ್, ಅನುಭವಿ ಶಿಕ್ಷಕರು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ನಿಯಮಿತ ಪರೀಕ್ಷೆಗಳೊಂದಿಗೆ ನಿಮ್ಮ ಮಗುವಿನ ಯಶಸ್ಸಿಗೆ ನಮ್ಮ ಬದ್ಧತೆ. ಇಂದೇ ಪ್ರವೇಶ ಪಡೆಯಿರಿ. ಸೆಂಟ್ ಜೋಸೆಫ್ ಸ್ಕೂಲ್ ಎದುರು, ಸಾಲ್ಗಮೆ ರೋಡ್, ಸರಸ್ವತಿಪುರಂ, ಹಾಸನ್. ಹೆಚ್ಚಿನ ಮಾಹಿತಿಗಾಗಿ 7676826885 ಅಥವಾ 8123239023ಕ್ಕೆ ಸಂಪರ್ಕಿಸಿ. ವಿದ್ಯಾರ್ಥ ಟ್ಯೂಷನ್ ಸೆಂಟರ್, ಯಶಸ್ಸಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ.
4: ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ. ಶಿವದೇಶಂಕರ್ ಅವರ ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇವರ ಗುಡಿ ಚಿತ್ರದ ಗೀತೆಯನ್ನು ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ರಾಜನಾಗೇಂದ್ರ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇನ್ನು ಮುಂದೆ ಕೇಳಿ ನಮ್ಮ ಬಳಿ ಭಾರತ ಜನನಿ, ಮಂಜೇಶ್ವರ ಪೈಯವರ ಒಂದು ರಚನೆ ಸಮೂಹಗಾನದಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹಾಯ್ ಹಲೋ, ನಮಸ್ಕಾರ ಪೋಷಕರೇ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಮತ್ತು ಭದ್ರ ಭವಿಷ್ಯವನ್ನ ಬಯಸುತ್ತೀರಾ? ಹಾಗಾದ್ರೆ ಆಯ್ಕೆ ಮಾಡಿ ವಿದ್ಯಾರ್ಥ್ ಟ್ಯೂಷನ್ ಸೆಂಟರ್ ಹಾಸನ್. ಐಸಿಎಸ್ಸಿ ಮತ್ತು ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ 9 ಹಾಗೂ 10ನೇ ತರಗತಿಯ ವಿಶೇಷ ಟ್ಯೂಷನ್ ತರಗತಿಗಳು, ಜೊತೆಗೆ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನೀಟ್ ಜೆಡಬ್ಲ್ಯೂಇ ಫೌಂಡೇಶನ್ ಕ್ಲಾಸಸ್, ಅನುಭವಿ ಶಿಕ್ಷಕರು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ನಿಯಮಿತ ಪರೀಕ್ಷೆಗಳೊಂದಿಗೆ ನಿಮ್ಮ ಮಗುವಿನ ಯಶಸ್ಸಿಗೆ ನಮ್ಮ ಬದ್ಧತೆ. ಇಂದೇ ಪ್ರವೇಶ ಪಡೆಯಿರಿ. ಸೆಂಟ್ ಜೋಸೆಫ್ ಸ್ಕೂಲ್ ಎದುರು, ಸಲ್ಗಮೆ ರೋಡ್, ಸರಸ್ವತಿಪುರಂ, ಹಾಸನ್. ಹೆಚ್ಚಿನ ಮಾಹಿತಿಗಾಗಿ 7676826885 ಅಥವಾ 8123239023ಗೆ ಸಂಪರ್ಕಿಸಿ. ವಿದ್ಯಾರ್ಥ ಟ್ಯೂಷನ್ ಸೆಂಟರ್, ಯಶಸ್ಸಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ.
2: ನವೋದಯ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ ವೃಂದಗಾನದಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕೆಎಸ್ ನರಸಿಂಹಸ್ವಾಮಿಯವರ ಒಂದು ರಚನೆ ಸಮೂಹಗಾನದಲ್ಲಿ, ಪಡುವಲ ಕಡಲಿನ ನೀಲಿಯ ಬಣ್ಣ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕೆಎಸ್ ನಿಸಾರ್ ಅಹಮದ್ ಅವರ ಒಂದು ರಚನೆ, ದಶಕಗಳ ಇದರ ದುರ್ಗಮ ಪಥದಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿಯವರ ಒಂದು ರಚನೆ, ಮುಗಿಲ ಗಂಗೆ ಮಡಿಲಲ್ಲಿ 100 ನಾದ ಹೊಮ್ಮಲಿ.

0: ಇಲ್ಲಿಯವರೆಗೆ ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಹಾಸನ ಎಫ್ಎಂ.
1: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಸಮಗ್ರ ಆರೋಗ್ಯಕ್ಕಾಗಿ ಯೋಗದ ಭಾಗವಾಗಿರತಕ್ಕಂತಹ ಪಂಚಕೋಶ ಸಿದ್ಧಾಂತದ ಬಗ್ಗೆ ನಾವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇರತಕ್ಕಂಥವ್ರು ಡಾಕ್ಟರ್ ರಚನಾ ಯಾದವರಾಯ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಪಂಚಕೋಶ ಸಿದ್ಧಾಂತ ಅಂದ್ರೆ ಏನು?
3: ಈ ಪಂಚಕೋಶದ ಬಗ್ಗೆ ಹೇಳಬೇಕು ಅಂತಂದ್ರೆ ಫಸ್ಟ್ಗೆ ಒಂದು ಕಥೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಭೃಗು ಋಷಿಗಳು ಅಂತ ಒಬ್ರು ಋಷಿ ಇದ್ರು, ಎಲ್ಲರೂ ಕೇಳಿರ್ತೀರಾ. ಆ ಋಷಿಗಳಿಗೆ ಯಾವಾಗ್ಲೂ ಏನನ್ಸ್ತಿತ್ತು ಅಂತಂದ್ರೆ, ನಮ್ಮ ದೇಹ ಏನ್ ಕಾಣಿಸುತ್ತೆ, ಇಷ್ಟೇನಾ ನಾವು ಅಥವಾ ಇನ್ನ ಏನಾದ್ರೂ ಇದೆಯಾ ಅನ್ನೋದು ಅವ್ರಿಗೆ ಯಾವಾಗ್ಲೂ ಕಾಡ್ತಿತ್ತಂತೆ. ವರುಣ ದೇವರು ಅವ್ರ ಅಪ್ಪ, ಅವ್ರಿಗೆ ಹೋಗಿ ಕೇಳ್ತಾರೆ, ಇನ್ನ ಏನಾದ್ರೂ ಇದೆಯಾ, ನಾನಂದ್ರೆ ಏನು ಅಂತ ಹೋಗಿ ಕೇಳ್ತಾರೆ. ಸೊ ಅವಾಗ ಅವ್ರು ಹೇಳ್ತಾರೆ, ನೀನು ಏನು ಅನ್ನೋದನ್ನ ನೀನೇ ತಿಳ್ಕೋಬೇಕು ಅಂತ. ಅವರು ತಿಳ್ಕೊಳ್ಳಿ ಕೂತಾಗ ಅವರಿಗೆ ಒಂದೊಂದೇ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಸ್ಥೂಲ ಶರೀರ ತಿಳಿಯುತ್ತೆ, ಅದಾದ್ಕೂಡ ಇನ್ನ ಒಳಗೇನಾದ್ರೂ ಇದೆಯಾ ಅಂತ ಗೊತ್ತಾಗ್ತಾ ಹೋಗಿ ಕಡಿಕ 5 ಕೋಶಗಳು ಅವರಿಗೆ ತಿಳಿತದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಒಂದು ಮಾನವನ ಅಸ್ತಿತ್ವದ ಬಗ್ಗೆ ಹೇಳ್ತದೆ ಇದು. ಸೊ ಮೊದಲನೇದಾಗಿ ಎಲ್ಲರಿಗಿಂತ ಹೊರಗಿನ ಭಾಗ ಯಾವುದು ಅಂತಂದ್ರೆ ಅನ್ನಮಯ ಕೋಶ. ಎರಡನೇದಾಗಿ ಪ್ರಾಣಮಯ ಕೋಶ. ಮೂರನೇದಾಗಿ ಮನೋಮಯ ಕೋಶ. ನಾಲ್ಕನೇದಾಗಿ ವಿಜ್ಞಾನಮಯ ಕೋಶ. ಐದನೇದಾಗಿ ಆನಂದಮಯ ಕೋಶ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಒಂದು ಈರುಳ್ಳಿ ಇರುತ್ತಲ್ಲ, ಈರುಳ್ಳಿಯ ಸಿಪ್ಪೆಯನ್ನು ಹೇಗೆ ತೆಗಿತಾ ಹೋದ್ರೆ ಒಳಗ್ ಬರ್ತಾ ಹೋಗುತ್ತಲ್ಲ,
2: ಲೇಯರ್ಸ್
3: ಬರ್ತಾ ಹೋಗುತ್ತೆ, ಹಾಗೆಯೇ ಇದು ಒಂಥರ ಅಂತ ಹೇಳ್ಬಹುದು.
2: ಈ ಅನ್ನಮಯ ಕೋಶ ಅಂತ ಹೇಳಿ ತಾವ್ ಹೇಳಿದ್ರಿ, ಅನ್ನಮಯ ಕೋಶದ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀರಾ?
3: ಹಾ, ಅನ್ನಮಯ ಕೋಶ ಅಂತಂದ್ರೆ ಇದು ಹೊರಗಿನ ಭಾಗವಾಗಿ ಕಂಡು ಬರ್ತದೆ. ಸೊ ಮನುಷ್ಯನ ದೇಹದ ಸಿಪ್ಪೆ ಅಂತ ಹೇಳ್ಬಹುದು. ಇದು ನಮ್ಗೆ ಸ್ಪಷ್ಟವಾಗಿ ಏನ್ ಕಣ್ಣಿಗೆ ಕಾಣಿಸ್ತೀವಿ, ನಮ್ದು ಫಿಸಿಕಲ್ ಅಪಿಯರೆನ್ಸ್ ಅಂತ ಏನ್ ಹೇಳ್ತೀವಲ್ವ, ಅದು ಅನ್ನಮಯ ಕೋಶ. ಇದು ಆಹಾರದಿಂದ ಮಾಡಲ್ಪಟ್ಟಿರ್ತದೆ. ಇದು ಆಹಾರದಿಂದ ಆಗುತ್ತೆ, ಮುಂದೆ ನಾವು ತೀರುವಾಗ ಇದು ಪ್ರಕೃತಿಗೆ ಆಹಾರವಾಗಿಯೇ ಹೋಗ್ತದೆ. ಭೌತಿಕ ದೇಹ ಯಾವ್ದನ್ನ ನಾವು ಸ್ಪರ್ಶಿಸಬಹುದು ಅದನ್ನ ನಾವು ಅನ್ನಮಯ ಕೋಶ ಅಂತ ಕರಿತೀವಿ. ಇದರ ಕಾರ್ಯನಿರ್ವಹಣೆಗೆ ಆಹಾರ, ನೀರು, ವಿಶ್ರಾಂತಿ, ವ್ಯಾಯಾಮಗಳು ಬೇಕು. ಈ ಪರದೆಯನ್ನು ಆರೋಗ್ಯಕರವಾಗಿಟ್ಟುಕೊಳ್ಳಲು ನಿದ್ರೆ, ನೀರು, ಪೋಷಕಾಂಶಗಳು ಇರುವಂತಹ ಆಹಾರವನ್ನು ಸೇವಿಸಿ ದೈಹಿಕ ಚಟುವಟಿಕೆಗಳನ್ನು ಮಾಡಿ ದೈಹಿಕವಾಗಿ ಬಲಶಾಲಿಯಾಗಿ ಚೈತನ್ಯಶೀಲರಾಗಿರಲು ಉಪಯೋಗಕಾರಿಯಾಗ್ತದೆ.
2: ಮತ್ತೊಂದು ಕೋಶ ಪ್ರಾಣಮಯ ಕೋಶ ಅಂತ ಹೇಳಿ. ಪ್ರಾಣಮಯ ಕೋಶ ಅಂತ ಅಂದ್ರೆ ಏನು?
3: ಈಗ ಎರಡನೇ ಸಿಪ್ಪೆ ಕಡೆ ಹೋಗೋಣ. ದಟ್ ಇಸ್ ಪ್ರಾಣಮಯ ಕೋಶ. ಪ್ರಾಣ ಅಂತಂದ್ರೆ ಶಕ್ತಿ ಅಥವಾ ಜೀವಿಕ ಶಕ್ತಿ. ಇದು ಅನ್ನಮಯ ಕೋಶದ ಒಳಗಿನ ಭಾಗ. ಇದು ಭೌತಿಕ ದೇಹವನ್ನು ಚೈತನ್ಯಗೊಳಿಸಲು ಇರುವಂತಹ ಶಕ್ತಿ.

0: ಶಕ್ತಿ. ಇದು ನಮ್ಮ ಉಸಿರಾಟದ ಜೊತೆಗೆ ನಿಕಟವಾಗಿ ಸಂಪರ್ಕವನ್ನು ಹೊಂದಿರ್ತದೆ. ನಾವು ನಿತ್ಯವಾಗಿ ಉಸಿರಾಡಿಸೋದು ಹೆಂಗಿರುತ್ತೆ, ಈಗಿನ ಕಾಲದಲ್ಲಿ ನಾವು ಆಳವಾಗಿ ಉಸಿರಾಡಿಸೋದಿಲ್ಲ, ಮೇಲಿನ ಮೇಲೆ ಉಸಿರಾಡಿಸ್ತೀವಿ ಮತ್ತು ಅಸ್ತವ್ಯಸ್ತವಾಗಿ ಉಸಿರಾಡಿಸ್ತೀವಿ. ಈ ಅಸ್ತವ್ಯಸ್ತವಾಗಿ ಉಸಿರಾಡಿಸೋದ್ರಿಂದ ಪ್ರಾಣಮಯ ಕೋಶಕ್ಕೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಇರ್ತವೆ. ಸೊ ತೊಂದರೆಗಳು ಅಂದ್ರೆ ಏನಾಗಬಹುದು ಅಂದ್ರೆ ಕಡಿಮೆ ಶಕ್ತಿ ಕಂಡುಬರುತ್ತೆ, ಅಥವಾ ಆತಂಕಗಳು ಕಂಡುಬರ್ತದೆ, ಅಥವಾ ಅಸಹಾಯಕತೆ ಅನಿಸ್ತದೆ, ಆಸಕ್ತಿ ಕಡಿಮೆ ಇರೋ ಹಾಗೆ ಮಾಡುತ್ತೆ. ಸೊ ಇದು ಪ್ರಾಣಮಯ ಕೋಶದಲ್ಲಿ ಆಗುವಂತಹ ಚೇಂಜಸ್ಗಳು. ಇದನ್ನ ನಾವು ಹೇಗೆ ಸರಿಪಡಿಸಬಹುದು ಅಂತಂದ್ರೆ, ಒಂದು ದೀರ್ಘವಾಗಿ ಉಸಿರಾಟ ಮಾಡೋದ್ರಿಂದ, ಇನ್ನೊಂದು ಪ್ರಾಣಾಯಾಮಗಳನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಪ್ರಾಣಮಯ ಕೋಶ ಚೇತರಿಸಿಕೊಳ್ತದೆ ಮತ್ತು ಶಕ್ತಿಯನ್ನು ನಿಯಂತ್ರಿಸಿಕೊಳ್ಳಬಹುದು, ಚೈತನ್ಯವನ್ನು ಹೆಚ್ಚಿಸಿಕೊಂಡು ಮತ್ತು ನರಮಂಡಲಗಳನ್ನು ಶಾಂತಗೊಳಿಸಬಹುದು.
1: ಇದಿಷ್ಟು ಪ್ರಾಣಮಯ ಕೋಶ. ಮನೋಮಯ ಕೋಶ ಅಂತ ಹೇಳಿ ಹೇಳಿದ್ರೆ ಇದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನು ನೀಡಿ.
0: ಮನೋಮಯ ಕೋಶದಲ್ಲಿ ನಮ್ಮ ಭಾವನೆಗಳು, ಆಲೋಚನೆಗಳು ಇರ್ತವೆ. ಇದು ನಮ್ಮ ಭಾವನೆ, ನೆನಪು ಮತ್ತು ಪ್ರತಿಕ್ರಿಯೆಗಳನ್ನು ನೆಲೆಗೊಂಡಂತಹ ಕೋಶ. ಈ ಕೋಶವು ನಿರಂತರವಾಗೂ ಸಕ್ರಿಯವಾಗಿ ಕೆಲಸ ಮಾಡ್ತಾನೆ ಇರ್ತದೆ. ಮಲ್ಕೊಂಡಾಗೂ ಈ ಕನಸು ಆತರ ಎಲ್ಲ ಬರುತ್ತಲ್ವಾ, ಸೊ ಯಾವಾಗ್ಲೂ ಇದು ಕೆಲಸ ಮಾಡ್ತಾನೆ ಇರುತ್ತೆ. ಅಸ್ತವ್ಯಸ್ತಗೊಂಡ ಮನಸ್ಸು ಒತ್ತಡ, ಆತಂಕ, ಮಾನಸಿಕ ತೊಂದರೆಗಳಿಗೆ ಒಳ ಹೋಗ್ತದೆ. ಸೊ ಇದನ್ನು ಹೇಗೆ ನಾವು ಪರಿಹರಿಸಬಹುದು ಅಥವಾ ಹೇಗೆ ಇದನ್ನು ಪ್ರಾಬ್ಲಮ್ಸ್ ಇಂದ ಹೊರಗೆ ಬರಬಹುದು ಅಂತಂದ್ರೆ, ಮೈಂಡ್ಫುಲ್ನೆಸ್ ಅಂತ ಇರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ಇಲ್ಲ ಧ್ಯಾನ, ಸಕಾರಾತ್ಮಕ ಚಿಂತನೆಗಳು, ಇಂತಹ ಅಭ್ಯಾಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನ ಸರಿಪಡಿಸಬಹುದು ಅಂತ ಹೇಳಬಹುದು.
1: ವಿಜ್ಞಾನಮಯ ಕೋಶ ಅಂತ ಹೇಳಿದ್ರಿ, ಇದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ನೀಡಿ.
0: ವಿಜ್ಞಾನಮಯ ಕೋಶ ಅಂದ್ರೆ ಜ್ಞಾನ ಅಥವಾ ಬುದ್ಧಿದೇಹ ಅಥವಾ ಜ್ಞಾನ ಅಥವಾ ವಿವೇಚನೆ ಅಂತ ನಾವು ಕರೀಬಹುದು. ಇದು ಮನಸ್ಸಿಗಿಂತ ಇನ್ನೂ ಆಳವಾಗಿರುತ್ತದೆ. ಇದು ನಮ್ಮ ಆಂತರಿಕ ಜ್ಞಾನ ಅಥವಾ ಅಂತಃಪ್ರಜ್ಞೆ ಅಂತ ಕರೀತಾರಲ್ವಾ ಅದು. ಮತ್ತು ಇದು ಏನ್ ಕಲ್ಸ್ಕೊಡುತ್ತೆ ಅಂದ್ರೆ, ನಮ್ಗೆ ಸರಿ ಯಾವುದು, ತಪ್ಪು ಯಾವುದು, ಅಥವಾ ಯಾವುದು ಫಾರೆವರ್ ಇರುತ್ತೆ, ಯಾವುದು ಇರಲ್ಲ, ಶಾಶ್ವತ ಯಾವುದು, ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ಇದು ತಿಳಿಸ್ಕೊಡುತ್ತದೆ. ಆತ್ಮಾವಲೋಚನೆ ಮಾಡಿಕೊಳ್ಳಲು ಇದು ನಮ್ಗೆ ಸಹಾಯಕವಾಗಿರುತ್ತೆ. ಇದರಲ್ಲಿ ಏನೂ ತಪ್ಪಾಗಬಾರ್ದು ಅಥವಾ ಇದನ್ನ ಹೇಗ್ ಸರಿಪಡಿಸ್ಕೋಬಹುದು ಅಂತಂದ್ರೆ, ಆತ್ಮಾವಲೋಚನೆ ಮಾಡಿ ಆಳವಾದ ಅರಿವು ಅಂತಂದ್ರೆ ಚೆನ್ನಾಗಿ ಓದ್ಕೊಂಡು ಅರಿವನ್ನು ಪಡ್ಕೊಳ್ಳೋದ್ರಿಂದ ಈ ಕೋಶವನ್ನು ನಾವು ಸುಧಾರಣೆಗೊಳಿಸ್ಕೋಬಹುದು.
1: ಆನಂದಮಯ ಕೋಶ, ಇದು ಕಡೆಯ ಒಂದು ಕೋಶ, ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡಿ.
0: ಆನಂದಮಯ ಕೋಶ ಅತ್ಯಂತ ಒಳಗಿನ ಕೋಶ, ಇದು ಅತಿ ಸೂಕ್ಷ್ಮವಾಗಿ ಇರ್ತದೆ. ಇದರಲ್ಲಿ ಆನಂದ ದೇಹ ಅಂತ ಕರೀತಾರೆ. ಆನಂದ ಎಂದರೆ ಪರಮಾನಂದ, ಇದಕ್ಕೆ ಶುದ್ಧವಾದ ಸಂತೋಷ ಅಂತ ಹೇಳ್ಬಹುದು. ಶಾಂತಿ ಮತ್ತು ತೃಪ್ತಿಯ ಪರದೆ, ಈ ಪರದೆಯಲ್ಲಿ ಯಾವಾಗ್ಲೂ ತೃಪ್ತರಾಗಿ ಇರ್ತಾರೆ. ಇದು ನಿಜವಾದ ಅಂದ್ರೆ ಟ್ರೂ ಸೆನ್ಸ್ ಅಲ್ಲಿ ಹ್ಯಾಪಿನೆಸ್ ಅಂತಾರಲ್ವಾ, ಆ ತರ ನಿಜವಾದ ಸಂತೋಷವನ್ನು ಇಲ್ಲಿ ಕಾಣ್ಕೋಬಹುದು. ಈ ಪರದೆಯನ್ನು ಸಾಮಾನ್ಯವಾಗಿ ಆಳವಾದ ಧ್ಯಾನ, ಅರಿವು, ಶಾಂತಿ, ನಿಸ್ವಾರ್ಥದ ಸಂತೋಷಗಳಲ್ಲಿ ಕಂಡುಬರುವಂತಹ ಅನುಭವ ಇದು. ಇದು ಒಂದು ತಾತ್ಕಾಲಿಕ ಭಾವನೆ ಅಲ್ಲ, ಇದೊಂದು ಸ್ಥಿತಿ. ಇದನ್ನ ಯಾವಾಗ ಕಾಣ್ಕೋಬಹುದು ಅಂತಂದ್ರೆ ಧ್ಯಾನ ಅಂತವೆಲ್ಲ ಮಾಡುವಾಗ ಈ ಸ್ಥಿತಿಯನ್ನು ನಾವು ಕಾಣ್ಕೋಬಹುದು. ಹೊರಗಿನ ಪದರುಗಳ ಮೂಲಕ ಕೆಲಸ ಮಾಡಿ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸಿದ ಮೂಲಕ ಸಹಜವಾದ ಆನಂದವಾದ ಭಾವನೆ ಮೂಡ್ ಬರುತ್ತೆ, ಅದು ಆನಂದಮಯ ಕೋಶ ಅಂತ ಹೇಳ್ಬೋದು.
1: ಇದಿಷ್ಟು ಪಂಚ ಕೋಶಗಳು ಅಂತ ಹೇಳಿ ಏನಿದೆಯೋ ಇವುಗಳ ಬಗ್ಗೆ, ಈ ಪಂಚಕೋಶ ಸಿದ್ಧಾಂತ ಇಂದಿನ ಕಾಲಮಾನಕ್ಕೆ ಹೇಗೆ ಉಪಯುಕ್ತ ಅಂತ ಹೇಳಿ ಅನ್ಸುತ್ತೆ.
0: ನಾವು ಬರೀ ದೇಹದಲ್ಲೇ ವಾಸಿಸುವುದಿಲ್ಲ, ನೆಕ್ಸ್ಟ್ ಇನ್ನ ಒಳಗೆ ಹೋದ್ರೆ ಮನಸ್ಸು, ಮನಸ್ಸಷ್ಟೇ ನಮ್ದು ಎಲ್ಲಾ ಕಾರ್ಯಗಳಿಗೆ ಅದು ಇನ್ವಾಲ್ವ್ಮೆಂಟ್ ಇರಲ್ಲ. ಇನ್ನ ಹಾಗೆ ಒಳಗೊಳಗ್ ಹೋಗ್ತಾ ಹೋದಂಗೆ ತುಂಬಾ ಕೋಶಗಳಿರ್ತಾವೆ ಅಂತ ತಿಳ್ಕೊಂಡ್ವಲ್ಲ, ಹಾಗೆ ಈಗಿನ ಕಾಲದಲ್ಲಿ ಬರುವಂತಹ ತೊಂದರೆಗಳಲ್ಲಿನೂ ಬೇರೆ ಬೇರೆ ಕೋಶಗಳು ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಈಗ ಕೆಲವೊಮ್ಮೆ ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಬರೀ ದೇಹ ಮಾತ್ರ ಇನ್ವಾಲ್ವ್ಮೆಂಟ್ ಆಗಿರಬಹುದು, ಅಥವಾ ಮಾನಸಿಕವಾಗಿ ಇದ್ದಾಗ ಮಾನಸಿಕ ಕೋಶವು ಇನ್ವಾಲ್ವ್ಮೆಂಟ್ ಆಗಿರಬಹುದು, ಹಾಗೆ ಬೇರೆ ಬೇರೆ ಕೋಶಗಳು ಇನ್ವಾಲ್ವ್ಮೆಂಟ್ ಆಗಿರ್ತದೆ. ಈಗ ಯಾವ ಕೋಶ ಇನ್ವಾಲ್ವ್ಮೆಂಟ್ ಆಗಿದೆ, ಏನ್ ತೊಂದರೆ ಇದೆ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡು ಅಥವಾ ತಜ್ಞ ವೈದ್ಯರಲ್ಲಿ ಹೋಗಿ ಏನಾಗಿದೆ ಅಂತ ತಿಳ್ಕೊಂಡ್ರೆ ಅವರು ಅದಕ್ಕೇನ್ ತೊಂದರೆ ಇದೆ, ಅದಕ್ಕೆ ಏನೇನ್ ಮಾಡಬಹುದು ಅಂತನ್ನೋದನ್ನ ಹೇಳ್ಕೊಟ್ರೆ, ನೀವು ಆ ಥರ ಮಾಡ್ಕೊಂಡ್ರೆ ಎಲ್ಲಾ ಕೋಶಗಳು ಸರಿಯಾಗಿರ್ತಾವೆ, ಅವಾಗ ನೀವು ಆರೋಗ್ಯವಂತರಾಗಿ ಇರಬಹುದು.
1: ಪಂಚಕೋಶ ಸಿದ್ಧಾಂತದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ?
0: 8088 246 22.
1: ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 8088 246 22.
1: ಒಳ್ಳೆಯದು ಡಾಕ್ಟರ್ ರಚನಾ ಯಾದವರಾಯ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಆರೋಗ್ಯಕ್ಕಾಗಿ ಯೋಗದ ಭಾಗವಾಗಿರತಕ್ಕಂಥ ಪಂಚಕೋಶ ಸಿದ್ಧಾಂತದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ

ಕಾರ್ಯಕ್ರಮ ಮೂಡಿ ಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ನೆರವು ಶಮಿತಾ ಜೈನ್.

0: ಕಾದು. ಹೊಸ ಕಾರ್ಗೆ ಅಲ್ಲೂ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
0: ಕೂಲ್ ಆಗಿರಿ.
3: ಆತ್ಮೀಯ ಕೇಳುಗರಿಗೆಲ್ಲ, ಚಿತ್ರಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ದೇವರು ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ವಿ. ದೇವರು ಅಂದರೆ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಆಕಾರ ರೂಪ ಏನು ಹೇಗೆ ಎಂಬ ಬಗ್ಗೆ ನೂರಾರು ಕಥೆಗಳಿದೆ. ನೂರಾರು ಪುರಾಣಗಳು, ಪುಣ್ಯಕಥೆಗಳು ನೂರಾರು ಕಥೆಗಳನ್ನೇ ಹೇಳ್ತವೆ. ಹಾಗಾದರೆ ದೇವರು ಇಲ್ಲದ ಧರ್ಮ ಇದೆಯಾ? ಇಲ್ಲ, ಎಲ್ಲ ಧರ್ಮಗಳು ತಮ್ಮವೇ ಆದ ಒಂದು ಅಸ್ತಿತ್ವವನ್ನು ದೇವರೆಂದು ನಂಬಿಕೊಂಡಿದ್ದಾರಾ? ಕೆಲವರು ದೇವರು ಎಲ್ಲೂ ಇಲ್ಲ, ನಮ್ಮ ನಮ್ಮ ನಂಬಿಕೆಯ ಮೇಲೆ ನಿಂತಿದೆ ಅಂತ ಹೇಳಿದರೆ, ಇನ್ನು ಕೆಲವರು ನಮ್ಮ ಮನಸ್ಸೇ ದೇವರು ಅಂತೇಳಿ ಹೇಳಿದ್ದಾರೆ. ಶಾಸ್ತ್ರ ಪುರಾಣಗಳು ಅಣುರೇಣು ತೃಣಕಾಷ್ಠಗಳಲ್ಲೂ ಕೂಡ ದೇವರಿದ್ದಾನೆ, ಅವನಿಲ್ಲದೆ ಹುಲ್ಲುಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲ ಅಂಥೇಳಿ ಹೇಳ್ತಾರೆ. ಖ್ಯಾತ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ತಮ್ಮ ಒಂದು ಗೀತೆಯಲ್ಲಿ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಅಂಥೇಳಿ. ಅಂದರೆ ದೇವರು ಎಲ್ಲೂ ಇಲ್ಲ, ತಮ್ಮ ಮನಸ್ಸಿನಲ್ಲೇ ಇದ್ದಾನೆ ಅಂತೇಳಿ. ವಿಜ್ಞಾನ ಎಷ್ಟೇ ಬೆಳೆದರೂ, ಮಾನವ ಎಷ್ಟೇ ವಿದ್ಯಾವಂತನಾಗಿ ಭೂಮಂಡಲವನ್ನು ಬಿಟ್ಟು ಚಂದ್ರಗ್ರಹ ಶುಕ್ರಗ್ರಹ ಅಂಥೇಳಿ ಅಲೆದಾಡಿದರೂ ಕೂಡ ಅವರ ಮನಸ್ಸಿನ ಮೂಲೆಯಲ್ಲೂ ಕೂಡ ಒಂದು ನಂಬಿಕೆ ಇದೆ, ಅದೇ ದೇವರು ಅಂಥೇಳಿ ಅಂದ್ಕೊಂಡಿದ್ದಾನೆ. ಬನ್ನಿ ಈಗ ಕೇಳೋಣ ತಾಯಿಯ ಕನಸು ಚಿತ್ರದ ಒಂದು ಗೀತೆ, ಪಿ ಸುಶೀಲ ಹಾಗೂ ಬಿ ಆರ್ ಛಾಯಾ ಅವರ ಸ್ವರದಲ್ಲಿ.

ಕೆಲವರು ದುಡಿಮೆಯಲ್ಲೇ ದೇವರನ್ನ ಕಾಣುತ್ತಾರೆ. ಬಸವಣ್ಣನವರ ವಚನದಂತೆ ಕಾಯಕವೇ ಕೈಲಾಸ. ಯಾವ ದುಡಿಮೆಯಿಂದ ಸಂತೋಷ, ತೃಪ್ತಿ, ಸಮಾಧಾನ ದೊರೆಯುತ್ತದೋ ಅಲ್ಲಿ ದೇವರಿದ್ದಾನೆ. ಇದನ್ನೇ ನಂಬಿ ಅನೇಕ ಮಂದಿ ತಮ್ಮ ಕಾಯಕದಲ್ಲಿ ನೆಮ್ಮದಿಯನ್ನು ಕಂಡುಕೊಂಡವರಿದ್ದಾರೆ. ಯಾವ ಕೆಲಸವೂ ಶ್ರೇಷ್ಠವೂ ಅಲ್ಲ, ಕನಿಷ್ಠವೂ ಅಲ್ಲ ಅಂತ ಹೇಳಿ ಗೌರವಯುತವಾಗಿ ಮಾಡುವ ಎಲ್ಲ ಕೆಲಸವೂ ಶ್ರೇಷ್ಠವೇ. ಆದರೆ ಆ ಕೆಲಸದಲ್ಲಿ ಬಲವಾದ ನಂಬಿಕೆ ಇರಬೇಕು, ಅಲ್ಲೇ ದೇವರನ್ನು ಕಾಣಬೇಕು. ನಂಬಿ ಕೆಟ್ಟವರಿಲ್ಲ, ಆ ನಂಬಿಕೆಯೇ ದೇವರು. ಈಗ ಕೇಳಿ ಒಡಹುಟ್ಟಿದವರು ಚಿತ್ರದ ಒಂದು ಗೀತೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಸ್ವರದಲ್ಲಿ.

ದೇವರನ್ನ ಯಾರೂ ನೋಡಿಲ್ಲ. ಕಣ್ಣಿಗೆ ಕಾಣೋ ದೇವರು ಅಂತ ಹೇಳಿದರೆ ತಂದೆ ತಾಯಿ ಅಂಥೇಳಿ ಅನೇಕ ತಿಳಿದವರು ಹೇಳ್ತಾರೆ. ತಮ್ಮ ಮಾತಾಪಿತೃಗಳಿಗೆ ದೇವರ ಸ್ಥಾನವನ್ನು ಕಲ್ಪಿಸಿದ್ದಾರೆ, ಅವರ ಮಾತನ್ನೇ ಶಿರಸ ವಹಿಸಿ ಪಾಲಿಸಿದ್ದಾರೆ. ದೇವರು ಭಕ್ತರ ನಂಬಿಕೆಗೆ ಅನುಗುಣವಾಗಿ ಎಲ್ಲ ಕಡೆಯೂ ಬರಲು ಸಾಧ್ಯವಾಗದೆ ದೇವರು ಪ್ರತಿ ಮನೆಯಲ್ಲೂ ತಂದೆ ತಾಯಿಯ ರೂಪದಲ್ಲಿ ನಾನಿರುವೆ ಅಂಥೇಳಿ ತಿಳಿಸಿದಾನಂತೆ. ಅದನ್ನೇ ನಂಬಿರ್ತಕ್ಕಂಥ ಕೆಲವು ಮಕ್ಕಳು ಶ್ರವಣಕುಮಾರನಂತೆ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ದಾರೆ. ಇನ್ನು ಕೆಲವರು ಶ್ರೀರಾಮನಂತೆ ತಂದೆ ತಾಯಿಯ ಮಾತನ್ನು ಪಾಲಿಸಿದ್ದಾರೆ, ಅದರಲ್ಲೇ ದೇವರನ್ನು ಕೂಡ ಕಂಡಿದ್ದಾರೆ. ಅಂದರೆ ತಂದೆ ತಾಯಿಯೇ ಸಾಕ್ಷಾತ್ ದೇವರು ಅಂಥೇಳಿ ಅನೇಕ ಜನ ನಂಬಿದ್ದಾರೆ. ಈಗ ಕೇಳೋಣ ಕಾಳಿಂಗ ಚಿತ್ರದ ಒಂದು ಗೀತೆ, ಎಸ್ ಜಾನಕಿ ಹಾಗೂ ವಾಣಿಜಯರಾಮ್ ಅವರ ಸ್ವರದಲ್ಲಿ.

ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂಥೇಳಿ ಅನೇಕರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾರೆ. ಎಲ್ಲ ಕಡೆ ದೇವರಿದ್ದಾನೆ ಅಂತ ಹೇಳಿದ ಮೇಲೆ ತಮ್ಮ ಮನೆಯಲ್ಲೇ ಯಾಕೆ ದೇವರಿಲ್ಲ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಸ್ವಚ್ಛವಾದ ಮನೆ, ನಿರ್ಮಲವಾದ ಮನಸ್ಸು ಎಲ್ಲಿದೆಯೋ ಅಲ್ಲಿ ದೇವರು ನೆಲೆಸಿರ್ತಾನೆ. ದೇವರಿಗೆ ನಾವೇ ಒಂದು ಸ್ಥಳವನ್ನು ಕಲ್ಪಿಸಿಕೊಟ್ಟು ಅವನನ್ನು ಅಲ್ಲಿರಿಸಿದ್ದೇವೆ. ದೇವರು

ಎಲ್ಲ ಕಡೆಯೂ ಇದ್ದಾನೆ ಅಂಥೇಳಿ ನಂಬಿದ ಮೇಲೆ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ಒಂದು ಮಾತಿದೆ. ಇದರ ಅರ್ಥ ಎಲ್ಲಿ ಸತ್ಯವಿದವೋ ಅಲ್ಲಿ ಶಿವನಿದ್ದಾನೆ, ಎಲ್ಲಿ ಶಿವನಿದ್ದಾನೋ ಆ ಸ್ಥಳ ಸುಂದರವಾಗಿದೆ ಎಂಬುದಾಗಿ. ಅಂದರೆ ಸ್ವಚ್ಛವಾದ ಮನೆ, ನಿರ್ಮಲವಾದ ಮನಸ್ಸು ಇದ್ರೆ ಅಲ್ಲಿ ಖಂಡಿತ ದೇವರಿದ್ದಾನೆ ಅಂಥೇಳಿ ಹೇಳ್ಬೋದು. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಜೆ ಯೇಸುದಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರದಲ್ಲಿ ಮನೆಯೇ ಮಂತ್ರಾಲಯ ಚಿತ್ರದ ಈ ಗೀತೆಯನ್ನು.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೆಲವರಿ ದೇವರು ಇದಾನೋ ಇಲ್ವೋ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಯಾವುದೋ ಒಂದು ಶಕ್ತಿ ಅಂತಕ್ಕಂಥದ್ದಿದೆ, ಅದರ ಮೂಲಕನೇ ಪ್ರತಿನಿತ್ಯ ಭೂಮಿ ಸುತ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಹಗಲು ರಾತ್ರಿಗಳು ನಿರಂತರವಾಗಿ ನಡೀತಾನವೆ. ಇದನ್ನು ಯಾರಿಂದಲೂ ನಿಲ್ಲಿಸೋದಕ್ಕೆ ಸಾಧ್ಯವಾಗಿಲ್ಲ, ಆಗುವುದು ಕೂಡ ಇಲ್ಲ. ಆದರೆ ಕೆಲವರು ದರ್ಪದಿಂದ ಎಲ್ಲವೂ ನನ್ನಿಂದಲೇ, ನಾನೇ ಎಂಬ ಅಹಂಕಾರವನ್ನು ತೋರ್ತಾರೆ. ಮಾನವ ಮೂಳೆ ಮಾಂಸದ ತಡಿಕೆಯಾಗಿದ್ದು ನೀರಿನ ಮೇಲಿನ ಗುಳ್ಳೆಯಂತಿದ್ದರೂ ತನ್ನ ಅಹಂಕಾರವನ್ನು ಬಿಡ್ತಾ ಇಲ್ಲ. ಪ್ರಕೃತಿ ನೀಡ್ತಾ ಇರತಕ್ಕಂಥ ತಂಪಾದ ಗಾಳಿ, ಸ್ವಚ್ಛವಾದ ನೀರು, ಸುಂದರವಾದ ಈ ಒಂದು ಪರಿಸರವನ್ನು ಇಲ್ಲಿ ನಾವು ದೇವರನ್ನು ಕಾಣ್ತೇವೆ. ನಾನು ಎಂಬ ಅಹಂಕಾರವನ್ನು ತೊರೆದು ದೇವರಿಗೆ ತಲೆಬಾಗುವುದು ಸರಿಯಾದ ಮಾರ್ಗ. ಈಗ ಕೇಳೋಣ ದೇವರ ದುಡ್ಡು ಚಿತ್ರದ ಒಂದು ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಜಗತ್ತಿನ ಸೃಷ್ಟಿಕರ್ತ ದೇವರಾಗಿದ್ದಾಗ ಅವನಾಡಿಸುವುದಂತೆ ಆಡುವವರು ನಾವಾಗಬೇಕು. ಗಾಳಿಯ ಪಟ ನಾವು, ಆಡಿಸುವ ಸೂತ್ರಧಾರಿ ಅವನು. ಅವನಾಡಿಸಿದಂತೆ ನಾವೆಲ್ಲ, ಅವನಿಲ್ಲದೆ ಸೃಷ್ಟಿಯಿಲ್ಲ. ಇಡೀ ಭೂಮಂಡಲದಲ್ಲಿರುವ ಸಕಲ ಜೀವರಾಶಿಗಳ ಮೇಲ್ವಿಚಾರಕನೇ ಅವನು. ಭೂಮಿಗೆ ಏನು ಬೇಕೋ, ಹೇಗೆ ಬೇಕು, ಎಷ್ಟು ಬೇಕು ಎಂಬುದನ್ನು ಅಳೆದು ಸುರಿದು ಅವನು ನೀಡುತ್ತಾನೆ. ಅವನ ಇಚ್ಛೆಯಿಲ್ಲದೆ ಏನೂ ನಡೆಯುವುದಿಲ್ಲ. ಇರುವೆಯ ಹೆಜ್ಜೆ ಸಪ್ಪಳವನ್ನು ಆಲಿಸುವ ಅವನು ಭಕ್ತರ ಮೊರೆಯನ್ನು ಆಲಿಸುವುದಿಲ್ಲವೇ? ಹಾಗೆ ಆ ದೇವರ ಆಟವನ್ನು ಬಲ್ಲವರು ಇಲ್ಲ. ಕೇಳಿ ಅವಳ ಹೆಜ್ಜೆ ಚಿತ್ರದ ಒಂದು ಗೀತೆ, ಎಸ್ ಜಾನಕಿಯವರ ಸ್ವರದಲ್ಲಿ.

ಹೌದಲ್ವಾ ಕೇಳಿದ್ರಿ, ದೇವರ ಆಟ ಬಲ್ಲವರಿಲ್ಲ, ಅಂದರೆ ದೇವರ ಮುಂದೆ ನಾವೇನಿಲ್ಲ, ಎಲ್ಲವೂ ಕೂಡ ಅವನು ಆಡಿಸಿದಂತೆ ಆಡುವ ಬೊಂಬೆಗಳು ನಾವು. ಕಣ್ಣಿಗೆ ಕಾಣದ ನಾಟಕಕಾರ ನಾವೆಲ್ಲ, ಬೇರೆ ಬೇರೆ ಮುಖಗಳನ್ನು ಹೊತ್ತು ಪಾತ್ರಧಾರಿಗಳು ಅಷ್ಟೆ. ನಿಜವಾದ ಸೂತ್ರಧಾರಿ ಅವ. ನಾವೊಂದು ಬಯಸಿದರೆ ಅವನೊಂದು ನೀಡುವ, ಇಲ್ಲ ಬಯಸದ್ದಕ್ಕಿಂತ ಹೆಚ್ಚಿಗೆ ನೀಡುವ, ಅಥವಾ ಏನೂ ನೀಡದೆ ಪರೀಕ್ಷೆ ಮಾಡುವ ಶಕ್ತಿ ಆತನಿಗಿದೆ. ಅಳೆದು ತೂಗಿ ಏನು ಬೇಕು ಏನು ಬೇಡ ಎಂಬುದನ್ನು ನೀಡುವವನು ದೇವರು. ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ ಎಂಬಂತೆ, ಅವನಿಗೆ ಈ ಆಟ ಸಾಕು, ಈ ಬೊಂಬೆಯ ಕತೆ ಇಲ್ಲಿಗೆ ಮುಗಿಸಬೇಕು ಅಂತ ಹೇಳಿದ್ರು. ಆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥವನು ಕೂಡ ಅವನೇ. ಹೀಗೆ ಆ ದೇವರ ಮಹಿಮೆಯನ್ನು ಬಲ್ಲವರು ಇಲ್ಲ. ಈಗ ಕೇಳೋಣ ಒಲವಿನ ಉಡುಗೊರೆ ಚಿತ್ರದ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಸ್ವರದಲ್ಲಿ.

0: ನಮಸ್ಕಾರ.
1: ಕೇಳಿದ್ರೆ ದೇವರು ಅಂತ ಹೇಳಿದರೆ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತಕ್ಕಂಥ ಸ್ವಲ್ಪ ವಿಚಾರವನ್ನು ನಾವು ತಿಳ್ಕೊಂಡು, ಒಟ್ಟಾರೆ ಎಲ್ಲಕ್ಕಿಂತ ಯಾವುದು ಒಂದು ಮಿಗಿಲಾದ ಶಕ್ತಿ ಇದೆ ಅಂಥೇಳಿ ನಾವು ಅಂದ್ಕೊಳ್ಳೋಣ. ಅದನ್ನೇ ದೇವರು ಅಂಥೇಳಿ ಸಣ್ಣ ನಂಬಿಕೆಯನ್ನು ಇಟ್ಕೊಳ್ಳೋಣ. ಎಲ್ಲ ಕಡೆಯಲ್ಲೂ ಅವನಿದ್ದಾನೆ ಎಂಬ ನಂಬಿಕೆ ಇದ್ದರೆ ನಾವು ಮಾಡುವ ತಪ್ಪುಗಳು ಕಡಿಮೆ ಆಗ್ತವೆ, ಆಗ ಜೀವನ ಸಾರ್ಥಕವಾಗುತ್ತದೆ. ಭಕ್ತಿಯಿಂದ ಶರಣಾದರೆ ಭಗವಂತನೇ ಓ ಅಂತಾನೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಕೇಳಿದ್ರಿ, ಇದು ಇಂದಿನ ಚಿತ್ರಚೈತ್ರ, ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ. ಆಲಿಸಿದ ಎಲ್ಲ ಕೇಳುಗರಿಗೂ ನಮಸ್ಕಾರ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಡಿ.
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ.
3: ಹಾಲು ಮೊಸರು ಮುಟ್ಟಲ್ಲ ಉಪ್ಪು ಹುಳಿಯ ತಿನ್ನಲ್ಲ ಜನ್ಮದುಪವಾಸಿ ಒಡನಾಡಿ ಯಾರು ಇಲ್ಲೇಡಿ.
5: ಆತ್ಮೀಯ ಕೇಳುಗರಿಗೆಲ್ಲ ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡು ಒಗಟನ್ನ ಬಿಡಿಸುವ ಕಾರ್ಯದಲ್ಲಿ ತೊಡಗಬೇಕು ಅಂತ ಹೇಳಿದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 246289, ಮತ್ತೊಂದು 245258. ಎಸ್ಟಿಡಿ ಕ್ರಮಾಂಕ 081772. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಒಗಟನ್ನ ಬಿಡಿಸುವ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಳಿ. ಈಗಾಗಲೇ ಕರೆಗಳು ಬರ್ತಾ ಇದೆ. ಮೊದಲ ಕರೆ ಯಾರ್ದು ಅಂತೇಳಿ ನಾವು ನೋಡೋಣ. ನಮಸ್ತೆ.
6: ಹಲೋ, ನಮಸ್ತೆ ಸರ್.
5: ನಮಸ್ತೆ.
6: ನಾನು ಪುತ್ತೂರಿಂದ ತಿಮ್ಮಪ್ಪ.
5: ತಿಮ್ಮಪ್ಪ ಅವರು ತುಂಬಾ ಹೊತ್ತಿನಿಂದ ರೇಡಿಯೋ ಮುಂದೆ ಕುಳಿತುಕೊಂಡಿದ್ದೀರಿ.
6: ಹೌದು ಸರ್, ನಿಮ್ಮ ವಾಯ್ಸ್ ಕೇಳುವಾಗಲೇ ನನಗೆ ಭಾರಿ ಖುಷಿಯಾಗಿದೆ, ಹಾಗೆ ಕುತೂಹಲದಿಂದ.
5: ಕಾರ್ಯಕ್ರಮ ಕೇಳ್ತಾ ಇದ್ರಿ ತಾವು?
6: ಹೌದು ಸರ್, ಬೆಳಗಿಂದಲೇ ಕೇಳ್ತಾ ಇದ್ದೇನೆ. ಸುಪ್ರಭಾತ ಇಡುವಾಗಲೇ ನಿಮ್ಮ ವಾಯ್ಸ್ ಕೇಳ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ.
5: ಸ್ತುತಿ ಮಲ್ಲಿಕಾ.
6: ಹೌದೌದು, ಆಗ ನಾನು ನಮ್ಮ ಮಿಸ್ಸೆಸ್ ನವರಲ್ಲಿ ಹೇಳಿದ್ದೇನೆ ಚಂದ್ರಶೇಖರ್ ಸರ್ ಇರುವುದು ಅಂತ.
5: ಒಳ್ಳೇದು. ಈಗ ಒಗಟು ಹೀಗಿದೆ, ಕೆಲಸ ಕೇಳಿ. ಹಲ್ಲು ಇದ್ದರೂ ನಾ ಪ್ರಾಣಿಯಲ್ಲ, ಯಾರಿಗೂ ಕಚ್ಚೋದಿಲ್ಲ.
6: ಹಲ್ಲು ಇದ್ದರೂ ನಾನು ಪ್ರಾಣಿಯಲ್ಲ.
5: ಹೌದು, ಯಾರಿಗೂ ಕಚ್ಚೋದು ಇಲ್ಲ. ಗೊತ್ತಾಗ್ತಾ ಇಲ್ವಾ? ಎಲ್ಲಾರ ಮನೆಯಲ್ಲೂ ಇರುತ್ತೆ, ಎಲ್ಲರೂ ಅದನ್ನ ಬಳಸ್ತಾರೆ, ಉಪಯೋಗಿಸ್ತಾರೆ.
6: ಹಾಗಾದ್ರೆ ಅರೆಯುವ ಕಲ್ಲ ಸರ್?
5: ಅಲ್ಲ ಅಲ್ಲ, ಗೊತ್ತಾಗ್ತಾ ಇಲ್ವಾ? ನೋಡೋಣ, ಕೇಳ್ತಾ ಇರಿ. ಈ ಒಗಟನ್ನ ಮುಂದಿನ ಕೇಳುಗರಿಗೆ ವರ್ಗಾವಣೆ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
7: ನಮಸ್ತೆ ಸರ್.
5: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
7: ಚಿಕ್ಕಮಂಗಳೂರಿಂದ ಸುಜಾತ ದಿವಕ್ಕೆ.
5: ಕಾರ್ಯಕ್ರಮ ಕೇಳ್ತಾ ಇದ್ರಿ ತಾವು?
7: ಕೇಳ್ತಾ ಇದ್ದೀನಿ ಸರ್. ಉತ್ತರನೂ ಗೊತ್ತಾಯ್ತು.
5: ಉತ್ತರ ಗೊತ್ತಾಗುತ್ತೆ. ಬಾಚಣಿಕೆ. ಹೌದು ಹೌದು. ಹಲ್ಲು ಇದ್ದರೂ ನಾ ಪ್ರಾಣಿ ಅಲ್ಲ, ಯಾರನ್ನೂ ಕಚ್ಚುವುದಿಲ್ಲ.
7: ತಲೆ ಬಾಚುತ್ತೆ.
5: ಹೌದು ಹೌದು, ಬಾಚಣಿಕೆ ಉಪಯೋಗಕ್ಕೆ ಬರುತ್ತೆ ಅದು. ಹೌದಲ್ವಾ?
7: ಹೌದು ಸರ್.
5: ಹೌದು. ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
7: ಧನ್ಯವಾದಗಳು ಸರ್.
5: ನಮಸ್ತೆ.
8: ನಮಸ್ಕಾರ.
5: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
8: ಸರ್, ನಾನು ಬೇಲೂರಿಂದ ಎಂಪಿ ಮಹಾಲಿಂಗಪ್ಪ.
5: ಮಹಾಲಿಂಗಪ್ಪ ಅವರಿಗೆ ಒಗಟು ಹೀಗಿದೆ.
8: ಬೆಳಗಿನ ನಮಸ್ಕಾರಗಳು ಸರ್.
5: ತಮಗೂ ಕೂಡ ಶುಭೋದಯ.
8: ಶುಭೋದಯ ಸರ್.
5: ಒಗಟು ಹೀಗಿದೆ
8: ಹೇಳಿ ಸರ್.
5: ಒಂಟಿ ಕಾಲಿನ ಕೊಕ್ಕರೆಗೆ 300 ಮಕ್ಕಳು. ಒಂಟಿ ಕಾಲಿನ ಕೊಕ್ಕರೆಗೆ 300 ಮಕ್ಕಳು.
8: ಒಂಟಿ ಕಾಲಿನ ಕೊಕ್ಕರೆಗೆ 300 ಮಕ್ಕಳು.
5: ಹೌದು. ಬಹಳ ಸುಲಭ ನಿಮ್ ಕಡೆನೂ. ಇಲ್ಲ ಇಲ್ಲ, 300 ಮಕ್ಕಳು ಅಂತ ಇದೆ.
8: 300 ಮಕ್ಕಳು
5: ಅಂದ್ರೆ 300 ಅಂತ ಏನ್ ಕರೆಕ್ಟ್ ಏನಿಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು. ಹೌದು. ಗೊತ್ತಾಗ್ತಾ ಇದೀರಾ?
8: ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ.
5: ಒಳ್ಳೇದು ಒಳ್ಳೇದು, ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ.
8: ನಮಸ್ಕಾರ ಸರ್.
5: ಕೇಳಿದ್ರಿ, ಕರೆಯನ್ನ ಮಾಡಿ.

0: 2 4 2 8 9 2 4 5 2 5 8. ನಮಸ್ತೆ.
1: ಹಲೋ.
0: ನಮಸ್ತೆ, ಹೇಳಿ.
1: ಹಾಂ ಸರ್, ನಾವು ಇಲ್ಲಿ ಗಂಗಾವತಿಯಿಂದ ಸರ್, ಗಂಗಪ್ಪ ಅಂತ.
0: ಗಂಗಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್, ನಮಸ್ತೆ.
0: ನಮ್ಮ ಆಕಾಶವಾಣಿ ಕೇಳ್ತಾ ಇದ್ರೆ ತಾವು?
1: ಹಾಂ ಕೇಳ್ತೀವಲ್ಲ ಸರ್, ಇದು ಒಗಟಿಗಿಟ್ಟು ಅಲ್ಲೆಲ್ಲಿಂದ ಕಾರ್ಯಕ್ರಮ ಗೀತೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಇಂಪಾರ್ಟೆಂಟ್ ಆಗಿದ್ದು ಕೇಳಕ್ ಹೇಳ್ತೀವಿ ಸರ್. ಯಾಕಂದ್ರೆ ನಮ್ಗೆ ಹೊಸಪೇಟೆ ನೇರ ಆಗ್ತದಲ್ಲ ಸರ್, ಹಂಗಾಗಿ ನಮ್ಗೆ ಹೊಸಪೇಟೆ ರೇಡಿಯೋ ಕಾಯಂ ಚಾಲು ಇರ್ತದೆ.
0: ಈ ಚಿತ್ರಗೀತೆ ಬಂದಾಗ ಹಾಸನಿಗೆ ಬಂದ್ಬಿಡ್ತೀರಿ?
1: ಭಾಗವಹಿಸ್ತೀವಿ ಸರ್, ಖಂಡಿತ.
0: ಒಗಟು ಹೇಗಿದೆ ತಮಗೆ
1: ಹೇಳ್ರಿ ಸರ್.
0: ಒಂಟಿ ಕಾಲಿನ ಕೊಕ್ಕರೆಗೆ 300 ಮಕ್ಕಳು.
1: ಅದು ಅಡಿಕೆ ಮರ ಇರ್ಬೋದೇನ್ರಿ ಸರ್?
0: ಅಡಿಕೆ ಮರನೂ ಆಗುತ್ತೆ. ಹೌದು, ಅಡಿಕೆ ಮರನೂ ಆಗುತ್ತೆ, ಒಳ್ಳೇದು. ಮೆಕ್ಕೆಜೋಳನೂ ಕೂಡ ಆಗುತ್ತೆ. ಹೌದು,
1: ಮೆಕ್ಕೆಜೋಳ ಆಗುತ್ತೆ, ಜೋಳ ತೆನ್ನಿನ ಇರ್ಬೋದು.
0: ಹೌದು ಹೌದು, ಅಡಿಕೆ ಕೂಡ ಆಗುತ್ತೆ. ಹೌದು ಹೌದು, ಸರಿ ಆಗುತ್ತೆ. ಒಗಟು ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
1: ಥ್ಯಾಂಕ್ ಯು ಸರ್, ನಮಸ್ತೆ.
0: ನಮಸ್ತೆ. ಕೇಳಿದ್ರೀಗ ಒಂದು ಚಿತ್ರಗೀತೆಯನ್ನ ಕೇಳ್ಕೊಂಡ್ ಬರೋಣ. ಆತಿಥ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಬಿ ಜಯಶ್ರೀ.

0: ನಮಸ್ತೆ.
1: ಹಲೋ,
0: ನಮಸ್ತೆ, ಹೇಳಿ.
1: ನಮಸ್ಕಾರ, ನಾನು ಗುರುಮೂರ್ತಿ ಕೇರಪುರ ಮಾಸನಿಂದ.
0: ಹಾ ಹಾ, ಗುರುಮೂರ್ತಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ನಾನು ಒಂದು ಸಣ್ಣ ಒಂದು ಒಗದು ಕೇಳ್ತೀನಿ, ತಾವು ದಯವಿಟ್ಟು ಹೇಳ್ತೀರಾ?
0: ಅಯ್ಯೋ, ಸುಲಭದ ಕೇಳ್ಬಿಡಿ.
1: ಮರದೊಳಗಡೆ ಮರ ಹುಟ್ಟಿ ಎಲ್ಲರಿಗೂ ಬೇಕಾಗಿ ತಿನ್ನಬಾರದ ಹಣ್ಣು ಬಲು ರುಚಿ.
0: ಏನು ಗೊತ್ತಾಗ್ತಿಲ್ವಲ್ಲ ಇದು.
1: ಒಂದು ಮರದೊಳಗಡೆ ಮರ ಹುಟ್ಟಿ ಎಲ್ಲರಿಗೂ ಬೇಕಾಗಿ ತಿನ್ನಬಾರದ ಹಣ್ಣು ಬಲು ರುಚಿ.
0: ಗೊತ್ತಾಗ್ತಾ ಇಲ್ಲ.
1: ಮಗು ಮಗು
0: ಮಗುನಾ? ತಿನ್ನಬಾರದ ಹಣ್ಣು ಅದು. ಹೌದು ಹೌದು ಹೌದು, ಚೆನ್ನಾಗಿದೆ. ಈಗ ನಿಮಗೆ ಒಗಟು ಹೀಗಿದೆ. ನಾವಿಬ್ರು ನಮ್ಮನ್ನು ಕರ್ಕೊಂಡು ಊರೆಲ್ಲ ತಿರುಗ್ತಾರೆ, ಆದ್ರೆ ಬಂದು ಮನೇಲಿ ಮೂಲೆಯಲ್ಲಿ ಬಿಡ್ತಾರೆ. ನೋಡಿ ಹೇಗೆ ಸುಲಭ ಆಗಿತ್ತು, ನಾ ಸುಲಭದ ಕೇಳ್ಬಿಟ್ಟೆ. ಹೌದು ಹೌದು, ಒಳ್ಳೇದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ನಮಸ್ತೆ. ನಮಸ್ತೆ
2: ಸರ್.
0: ನಮಸ್ತೆ.
2: ಕಟ್ಟಿನಕೆರೆ ಮಾರ್ಕೆಟಿಂದ ನಂದಕುಮಾರ್ ಸರ್.
0: ನಂದಕುಮಾರ್ ಅವರು, ತುಂಬಾ ದಿನಗಳ ನಂತರ ಕರೆ ಮಾಡ್ತಾ ಇದ್ದೀರಿ.
2: ಖಂಡಿತ ಅಲ್ಲ ಸರ್, ಒಂದೂವರೆ ತಿಂಗಳ ಆಯ್ತು ಪ್ರಯತ್ನ ಮಾಡ್ತಾ ಇದ್ದೆ, ಸಿಕ್ಕಲ್ಲ, ಇವತ್ತೇನೋ ಸಿಕ್ತು ಸರ್. ಹೇಳಿ.
0: ಈಗ ಒಗಟು ಕೇಳ್ತಾ ಇದ್ದೀರಿ ತಾವು.
2: ಹೇಳಿ ಸರ್, ಪ್ರಯತ್ನ ಮಾಡೋಣ ಸರ್.
0: ಒಂದು ಸುಲಭದ ಒಗಟು ಹೀಗಿದೆ.
2: ಹೇಳಿ ಸರ್.
0: ಕಿರಿ ಮನೆಗೆ ಸುಂದರವಾದ ಬೀಗ. ಒಂದು ಪುಟ್ಟ ಮನೆಗೆ ಸುಂದರವಾದ ಬೀಗ.
2: ಇಲ್ಲ ಬಾಯಿ, ಇಲ್ಲ ಮೂಗು, ಇಲ್ಲ ಕಿವಿ.
0: ಮೂಗು.
2: ಹೌದಲ್ಲ ಸರ್.
0: ಹೌದು ಹೌದು
2: ಸರ್, ಸುಲಭವಾದೇ ಕೊಟ್ರಿ.
0: ಹೌದು, ಒಳ್ಳೇದು.
2: ಒಂದೂವರೆ ತಿಂಗಳಾಗಿತ್ತು. ಬೆಳಿಗ್ಗೆ ಹಾಡುಗಳು ಭಾರಿ ಚೆನ್ನಾಗಿತ್ತು ಸರ್, ದೇವರದೆಲ್ಲ. ಈಗ ಹಾಕಿದ್ರೆ ಮತ್ತೆ ಭಕ್ತ ಕನಕದ ಆಸೆದೇ ಹಾಕಿ ಸರ್, ಹಾಕೋಂಗಿದ್ರೆ.
0: ಇಲ್ಲ,
2: ಸೇವೆ ಏನೋಲ್ಲ.
0: ಬೆಳಿಗ್ಗೆ ಪ್ರಸಾರ ಆಗ್ಬಿಟ್ಟಿದೆ. ಆಗೈತೆ, ಬೆಳಿಗ್ಗೆ ಪ್ರಸಾರ ಆಗಿದೆ. ಆಗೈತೆ ಅಲ್ವಾ? ಹೌದು, ಒಳ್ಳೇದು. ಕರೆ ಮಾಡಿದ್ದಕ್ಕೆ
2: ಧನ್ಯವಾದಗಳು.
0: ತಮಗೂ ಕೂಡ. ನಮಸ್ತೆ. ನಮಸ್ತೆ.
3: ನಮಸ್ತೆ ಸರ್, ನಾವು ಬೇಲೂರು ತಾಲೂಕು ಪಡುವಳದಿಂದ ರೂಪಾ.
0: ರೂಪಾ ಅವರಿಗೆ ಸುಲಭದ ಒಂದು ಒಗಟು ಇದು.
3: ಕೇಳಿ ಸರ್.
0: ಬಾವಿಲಿ ಬೆಳ್ಳಿ ಬಟ್ಟಲು ಬಿದ್ದಿದೆ.
3: ನಕ್ಷತ್ರ.
0: ನಕ್ಷತ್ರನಾ? ನಕ್ಷತ್ರ ಆದ್ರೆ ಸುಮಾರು ಬಿದ್ಬಿಡ್ತವೆ, ಮುತ್ತುಗಳೇ ಬಿದ್ದ್ಬಿಡ್ತವೆ ಅಂತ. ಬಾವಿಲಿ
3: ಬಾವಿಲಿ ಬೆಳ್ಳಿ ನಕ್ಷತ್ರಗಳು.
0: ಬೆಳ್ಳಿ ಬಟ್ಟಲು ಬಿದ್ದಿದೆ ಅಂತ.
3: ಬೆಳ್ಳಿ ಬೆಳ್ಳಿ ಬಟ್ಟಳು. ಚಂದ್ರ.
0: ಹೌದು, ಚಂದ್ರ. ಚಂದ್ರನೇ.
3: ಚಂದ್ರ.
0: ಹೌದು, ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ. ಅಭಿನಂದನೆಗಳು ತಮಗೆ.
3: ನಿಮಗೂ ಥ್ಯಾಂಕ್ ಯು ಸರ್, ಸುಲಭದ ಓವರ್ ಕೇಳಿದ್ರಿ.
0: ಧನ್ಯವಾದಗಳು. ಕೇಳಿದ್ರೀಗೊಂದು ಚಿತ್ರಗೀತೆಯನ್ನ ಕೇಳೋಣ. ಜಾಣ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನಮಸ್ತೆ
1: ಸರ್. ನಮಸ್ಕಾರ.
0: ನಮಸ್ತೆ, ಹೇಳಿ.
1: ಸರ್, ಅರ್ಕುತಲ ಕುಮಾರ್ ಹೇಳಿದ್ದೆ ಸರ್, ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಮಧುಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್, ತುಂಬಾ ಈಸಿ ಹೋಗಿ ಕೇಳಿ.
0: ಹಾ, ಸುಲಭದ ಒಗಟ್ಟಿದು.
1: ಹಾ ಸರ್.
0: ಹಾ ಹಾ, ಕರಿ ಹೊಲದ ಮಧ್ಯದಲ್ಲಿ ಬಿಳಿ ದಾರ.
1: ಕರಿ ಹೊಲದ ಮಧ್ಯದಲ್ಲಿ ಬಿಳಿ ದಾರ. ಅಯ್ಯೋ ಸರಿ, ಹಲ್ಲು ಸರ್, ಹಲ್ಲುಗಳ?
0: ಇಲ್ಲ ಇಲ್ಲ, ಬಿಳಿ ದಾರ.
1: ಬಿಳಿ ದಾರ.
0: ಹ್ಮ್. ಸರಿಯಾಗಿ ಒಗ್ಗಟ್ಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
1: ಥ್ಯಾಂಕ್ ಯು ಸರ್, ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇದೀರಾ ಆಕಾಶವಾಣಿ?
1: ಸರ್ ಕೇಳ್ತಾ ಇದೀನಿ, ತುಂಬಾ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಚಿತ್ರ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ, ಅದ್ರಲ್ಲಿ ಬಂದ ಮೂಡ್ ಬಂದ ಹಾಡುಗಳು ಎಲ್ಲವೂ ಚೆನ್ನಾಗಿತ್ತು.
0: ಕೇಳಿದ್ರೆ
1: ತುಂಬಾ ಅರ್ಥಪೂರ್ಣ ಆಯ್ತು ಸರ್, ಕಾರ್ಯಕ್ರಮ ಸಖತ್ ಆಯ್ತು. ಚೆನ್ನಾಗಿ ನಡೆಸ್ಕೊಟ್ರಿ ಸರ್,
0: ಧನ್ಯವಾದಗಳು ತಮಗೆ.
1: ಓಕೆ ಸರ್, ಥ್ಯಾಂಕ್ ಯು.
0: ನಮಸ್ತೆ.
2: ನಮಸ್ತೆ ಸರ್, ದುಮ್ಮೇನಹಳ್ಳಿಯಿಂದ ನಿರ್ಮಲ ಸರ್.
0: ದುಮ್ಮೇನಹಳ್ಳಿಯಿಂದ
2: ನಿರ್ಮಲ.
0: ಒಗಟು ಹೀಗಿದೆ: ಅಜ್ಜಿ ಗುದ್ದಿದರೆ ಮನೆಯೆಲ್ಲ ಮಕ್ಕಳು.
2: ದಾಳಿಂಬೆ ಹಣ್ಣು ಸರ್.
0: ದಾಳಿಂಬೆ ಹಣ್ಣು. ಅಜ್ಜಿ ಅಂತ ಅಂದ್ರೆ ಬಿಳಿ ಬಣ್ಣ ಇರುತ್ತೆ.
2: ಜೋಳತ್ತೇನೆ.
0: ಜೋಳತ್ತೇನೇನೂ ಅಲ್ಲ, ಅದು ಹಳದಿ ಬಣ್ಣ ಇರುತ್ತೆ. ಸುಲಭದ್ದು ಸುಲಭದ್ದು, ಮನೇಲಿ ಉಪಯೋಗಿಸ್ತೀರಿ ದಿನನಿತ್ಯ?
2: ಅಕ್ಕಿ ಸರ್.
0: ಅಲ್ಲ, ಗೊತ್ತಾಗ್ತಾ ಇಲ್ವಾ?
2: ಗೊತ್ತಾಗ್ತಿಲ್ಲ ಸರ್.
0: ಕಾರ್ಯಕ್ರಮ ಕೇಳ್ತಾ ಇದ್ರಿ ತಾವು?
2: ಹಾ ಸರ್ ಕೇಳ್ತಾ ಇದ್ದೀನಿ.
0: ಕೇಳ್ತಾ ಇರಿ, ನೋಡೋಣ ಒಗ್ಗಟ್ಟನ್ನ ಮುಂದಿನ ಕೇಳುಗರು ಬಿಡಿಸ್ತಾರ ಅಂತೇಳಿ.
2: ಆಯ್ತು,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
2: ಥ್ಯಾಂಕ್ ಯು.
0: ನಮಸ್ತೆ.
3: ನಮಸ್ತೆ ಸರ್,
0: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
3: ಗುಂಡೇಗೌಡನ ಕೊಪ್ಪಲಿನಿಂದ ಕಮಲಮ್ಮ ಸರ್.
0: ಆಹಾ, ಒಗಟು ಕೇಳಿಸ್ಕೊಂಡ್ರ?
3: ಹ್ಞೂ ಸರ್ ಕೇಳಿಸ್ಕೊಂಡೆ. ಬೆಳ್ಳುಳ್ಳಿ ಅಲ್ವಾ?
0: ಹೌದು, ಬೆಳ್ಳುಳ್ಳಿ. ಹಾ, ಅಜ್ಜಿ ಗುದ್ದಿದರೆ ಮನೆಯೆಲ್ಲ ಮಕ್ಕಳು ಅಂತೇಳಿ, ಒಳ್ಳೇದು.
3: ಬೈತಲೆ ದಾರಿ ಸರ್, ಅದು ದಾರ ಅಲ್ಲ.
0: ದಾರನ? ದಾರಿ.
3: ಕರಿ ಹೊಲದಲ್ಲಿ ಬಿಳಿ ದಾರಿ ಅಂತ ಕೇಳಿದೀವಿ.
0: ಒಳ್ಳೇದು, ಕಾರ್ಯಕ್ರಮ ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ರಿ. ಅಭಿನಂದನೆಗಳು ತಮಗೆ.
3: ಥ್ಯಾಂಕ್ ಯು ಸರ್.
0: ನಮಸ್ತೆ.
4: ನಮಸ್ತೆ ಸರ್,
0: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ಮೇನಕ್ಕ ನಟರಾಜ್.
0: ಹಾ, ಯಾವ ಊರಿಂದ?
4: ಹಾಸನಿಂದ.
0: ಹಾಸನದಿಂದ?
4: ಬಳೆಗಾರು ದಿದಿ ಹಾಸನಿಂದ ಸರ್.
0: ಒಗಟು ಹೀಗಿದೆ:
4: ಹೇಳಿ ಸರ್.
0: ನಾನು ಕುಡಿಯೋದು ಗಾಳಿ, ಗಾಳಿ ಕುಡಿದಷ್ಟು ಜೋರಾಗ್ತಾನೆ ಹೋಗ್ತೀನಿ, ಅಂದ್ರೆ ಬೆಳೀತಾನೆ ಹೋಗ್ತೀನಿ. ನಾನು ಕುಡಿಯೋದು ಗಾಳಿ, ಗಾಳಿ ಕುಡಿದಷ್ಟು ಜೋರಾಗ್ತಾನೆ ಹೋಗ್ತೀನಿ ಅಂತ, ಅಥವಾ ಬೆಳೀತಾನೆ ಹೋಗ್ತೀನಿ. ಇದು ಬಹಳ ಸುಲಭದ್ದು. ನಾನು ಕುಡಿಯೋದು ಗಾಳಿ, ಗಾಳಿ ಕುಡಿದಷ್ಟು ಬೆಳೀತಾನೆ ಹೋಗ್ತೀನಿ. ಬಲೂನ್ ಹೊಡೆದೋಗ್ಬಿಡುತ್ತೆ. ಇದು ಹೊಡೆದೋಗಲ್ಲ. ಹೆಚ್ಚು ಕಮ್ಮಿ ಎಲ್ಲಾರ ಮನೇಲೂ ಇದನ್ನ ಉಪಯೋಗಿಸ್ತೀರಿ. ಇತ್ತೀಚೆಗೆಲ್ಲ ಕಡಿಮೆ ಮಾಡಿದಾರೆ ಕೆಲವರೆಲ್ಲ, ಹಿಂದೆ ಎಲ್ಲ ಅತಿ ಹೆಚ್ಚಾಗಿ ಇದನ್ನೇ ಅವಲಂಬಿಸ್ಕೊಂಡಿದ್ರು. ಒಲೆ. ಹೌದು, ಬೆಂಕಿ. ಬೆಂಕಿಗೆ ಗಾಳಿ ಹಾಕ್ದಷ್ಟು ಹೌದಲ್ವಾ ಜೋರಾಗ್ತಾನೆ ಹೋಗುತ್ತೆ ಅಂತೇಳಿ. ಒಳ್ಳೇದು, ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ. ಕೆಳಗರೆ, ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಜ್ಯೇಷ್ಠ ಚಿತ್ರದ ಗೀತೆ, ರಾಜೇಶ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ.

ಕೆಲವರೇ, ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅನೇಕ ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಗಟನ್ನು ಬಿಡಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದೀರ. ಭಾಗವಹಿಸಿದ ಎಲ್ಲರಿಗೂ, ಅನೇಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

0: ಜಿಗಿಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಡಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.

ಕೇಳುಗರೆ 2026 ಇಸವಿ ಜೂನ್ ತಿಂಗಳ 29 ತಾರೀಕು ಸೋಮವಾರ. ಈಗ ನಮ್ಮ ಸ್ಟುಡಿಯೋ ಸಮಯ ಆಗಿದೆ 10:30:23. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ 102.2 ಎಫ್ಎಂ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಫ್ರೆಂಡ್ ರುಮಾನಾ ಜಿಎಸ್. ಇದೀಗ ಕಾರ್ಯಕ್ರಮ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 0817224682 ಮತ್ತೊಂದು 0817224552. ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿ ಆನಂದಿಸಿ. ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಕೋಕೋ ಚಿತ್ರದ ಗೀತೆ ಇದೀಗ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ 102.2 ಮೆಗಾ ಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಹಾಗಾದ್ರೆ ಇನ್ನೇಕೆ ತಡ, ಬೇಗ ಬೇಗ ಕರೆ ಮಾಡಿ ನೀವು ಇಷ್ಟಪಟ್ಟಿರುವಂತಹ ಗೀತೆಯನ್ನ ಕೇಳಿ ಅಂತ ಹೇಳ್ತಾ ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡಿರೋದು?
1: ಮೇಡಮ್, ನನ್ನ ಹೆಸರು ಹೇಮಾಕ್ಷಿ ದಾಸ್ ಶೆಟ್ಟಿ ಅಂತ, ಹಾಸನ ಉದಯಗಿರಿ ಬಡಾವಣೆಯಿಂದ.
0: ಹೇಮಾಕ್ಷಿ?
1: ಹೌದು ಮೇಡಮ್. ಹಲೋ,
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ಸ್ ಮೇಡಮ್.
0: ಯಾವ ಗೀತೆ ಬೇಕಿತ್ತು
1: ಮೇಡಮ್? ನನ್ಗೆ ಕಸ್ತೂರಿ ನಿವಾಸದಲ್ಲಿ ಇಲ್ಲೇ ಹೀರೋ ಹೇಗೆ ಹೀರೋ ಎಂದೆಂದು ಮನದಲ್ಲಿ ನೀ ತುಂಬಿರು.
0: ಯಾಕೆ ಯಾಕೆ ಈ ಗೀತೆ ಇಷ್ಟ ಆಗಿದೆ?
1: ಯಾಕೋ ಇಷ್ಟ ಆಯ್ತು ಮೇಡಮ್, ಇವತ್ತು ಅದನ್ನ ಕೇಳ್ಬೇಕು ಅನಿಸ್ತು.
0: ಯಾರು
1: ಕೇಳಿರ್ಲ, ತುಂಬಾ ದಿವಸ ಆಯ್ತಲ್ಲ.
0: ಓಕೆ ಓಕೆ, ಏನ್ ಮಾಡ್ಕೊಂಡಿರೋ?
1: ರೇಡಿಯೋದಲ್ಲಿ ಕೇಳಿದ್ರೆ ಚಂದ ಮೇಡಮ್.
0: ಏನ್ ಮಾಡ್ಕೊಂಡಿರೋದು ತಾವು?
1: ಇಲ್ಲ ಮೇಡಮ್, ಮನೇಲಿ ಇರೋದು. ನಾನ್ ಬಂದಿದ್ದಲ್ಲ ಮೇಡಮ್, ನಿಮ್ಮನ್ನೆಲ್ಲ ಮಾತಾಡ್ತಿದ್ದೀನಿ ಅಲ್ಲಿ. ಇದಕ್ಕೆ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದೆ, ಆಡೆಯಲ್ಲಿ ಬಂದಿದ್ದೆ.
0: ಹಿಂದೆ ನೀವು ಹಾಡು ಹೇಳ್ತೀರಾ ಚೆನ್ನಾಗಿ.
1: ಹೌದು ಮೇಡಮ್, ಹೌದು ಹೇಳ್ತೀನಿ ಮೇಡಮ್.
0: ಸರಿ,
1: ಎಲ್ಲ ಇದ್ದಾಗ ಮತ್ತೆ ಮದುವೆಗಳಲ್ಲಿ ಎಲ್ಲಾರು ಹೋದ್ರೆ, ಏನಾದ್ರು ಫಂಕ್ಷನ್ ಇದ್ರೆ ಹೇಳ್ತೀನಿ ಮೇಡಮ್ ನಾನು ಒಂದಾಡೆಲ್ಲ.
0: ಓಹೋ ಹೋ, ಹಾಗಾದ್ರೆ ಫ್ರೀ ಟೈಮ್ ಅಲ್ಲಿ ನೀವು ಹಾಡನ್ನ ಹೇಳ್ತಾ ಹೇಳ್ತಾನೆ ಸಮಯ ಕಳಿತೀರಾ ಅನ್ನಿ.
1: ಹೌದು ಮೇಡಮ್, ನಾನು ಪುಸ್ತಕ ಹೆಚ್ಕೊಂಡಿದ್ದೀನಿ, ಹಾಡು ಹೇಳ್ತೀನಿ. ಮತ್ತೆ ಪುಸ್ತಕಗಳು ಏನಾದ್ರು ಕತೆ ಗಿತೆ ಇದ್ರೆ ಓದ್ತೀನಿ, ಸಣ್ಣ ಕತೆಗಳು ಅಂತ ಇರುತ್ತಲ್ಲ ಅವೆಲ್ಲ. ಮತ್ತೆ ದೇವ್ರ ಇದೆಲ್ಲ ಓದ್ತೀನಿ ಮೇಡಮ್ ನಾನು.
0: ಹಾಗಾದ್ರೆ ಒಳ್ಳೆ ಅಭ್ಯಾಸನ ಇಟ್ಕೊಂಡಿದ್ದೀರಾ, ನಿಮ್ ಬೋರೆ ಆಗಲ್ಲ ಅಂತ ಅನ್ಸುತ್ತೆ ಅಲ್ಲ?
1: ಇಲ್ಲ ಮೇಡಮ್, ನಾನು ಯಾವತ್ತು ಬೇಜಾರು ಮಾಡ್ಕೊಂಡೇ ಇಲ್ಲ. ನನ್ಗೆ ಶುಗರ್ ಇಲ್ಲ, ಬಿ ಪಿ ಇಲ್ಲ.
0: ವಾ ವಾ,
1: ನನಗೀಗ 66 ವರ್ಷ, ನಾನು ಯಾವ ತೊಂದ್ರೆ ಇಲ್ಲ ಮೇಡಮ್, ಚೆನ್ನಾಗಿದ್ದೀನಿ.
0: ಇದ್ದು ಇದ್ದು ಈಗ ಇರ್ಬೇಕಲ್ವಾ? ಅಂದ್ರೆ ಲೈಫ್ ಅನ್ನ ಎಷ್ಟೋ ಜನ ಅಯ್ಯೋ ಏನಿದು ಲೈಫ್ ಅಂತ ಬೋರ್ ಮಾಡ್ಕೊಂಡಿರ್ತಾರೆ. ಬಟ್ ಅಂತದ್ರಲ್ಲಿ ಒಳ್ಳೊಳ್ಳೆ ಹವ್ಯಾಸ
1: ತುಂಬಾ ಜನ ಇದ್ದಾರೆ.
0: ಹೌದು,
1: ಹೌದು ಮೇಡಮ್. ಅದೇ ಆಕಾಶವಾಣಿ ಕೇಂದ್ರಕ್ಕೆ ಆಕಾಶವಾಣಿ ಬರೋ ಕಾರ್ಯಕ್ರಮ ಎಲ್ಲ ಕೇಳಿರಿ, ಯಾವ ಶುಗರ್ ಇಲ್ಲ, ಯಾವ ಬಿ ಪಿ ಇರಲ್ಲ ಮೇಡಮ್.
0: ಹೌದು, ಖಂಡಿತವಾಗ್ಲು
1: ಅದೇ ಔಷಧಿ
0: ಅಲ್ವಾ, ಒಂದು ಒಳ್ಳೆ ಫ್ರೆಂಡ್ ರೀತಿ ಇರುತ್ತೆ.
1: ಹೌದು ಮೇಡಮ್. ಅಯ್ಯೋ, ಫ್ರೆಂಡ್ ಏನು ಮೇಡಮ್, ಬಿಟ್ರೆ ಇದು ಇಲ್ಲ ನಂಗೆ, ಅಷ್ಟೊಂದು ಒಗ್ಗೆ ಬಿಟ್ಟಿದೀನಿ ಮೇಡಮ್ ನಾನಂತೂ.
0: ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಥ್ಯಾಂಕ್ಸ್ ಮೇಡಮ್,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿ, ಕಸ್ತೂರಿ ನಿವಾಸ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಕೇಳುಗರೆ, ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಕರೆಗಳು ಕೂಡ ಹರಿದು ಬರ್ತಾ ಇವೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಮೇಡಮ್.
0: ಸುರೇಶ್ ಬೆಣ್ಣೆ?
1: ಹೌದು ಮೇಡಮ್.
0: ಆ ಬೆಣ್ಣೆ ಮಾರ್ತಿದ್ರ ಸುರೇಶ್ ಅವರೇ, ನಿಮ್ಮ ಮನೆ?
1: ಹೌದು ಮೇಡಮ್. ಅವರೇ ಮೊದ್ಲೆಲ್ಲ ನಮ್ ಪೂರ್ವಿಕರು ಮಾರ್ತಿದ್ರು, ನಮಗೆ ತಿಳಿಯಕ್ಕೆ ಬಂದಿಂದ ಬೆಣ್ಣೆ ಮಾರ್ತಲ್ಲ ಮೇಡಮ್.
0: ಹೌ, ಅದಕ್ಕೆ ಬೆಣ್ಣೆ ಅಂತ ಹೆಸರು ಬಂದ್ಬಿಟ್ಟು.
1: ಸರ್, ಹಂಗ ಕಂಟಿನ್ಯೂ ಆಗಿ ಬಂದಿದೆ ಮೇಡಮ್.
0: ಈಗ ನೀವು ಮಾರ್ತಿದ್ದೀರಾ? ಇಲ್ಲ
1: ಇಲ್ಲ ಮೇಡಮ್, ಅವರೇ ನಾವು ಮಾರೋದಲ್ಲ.
0: ಆದ್ರೂ ನೋಡಿ, ಹೆಸರು ಉಳ್ಕೊಂಡಿದ್ದೆ.
1: ಹೌದು ಮೇಡಮ್. ಅವರೇ
0: ಏನ್ ಮಾಡ್ಕೊಂಡಿರೋದು ಸುರೇಶ್?
1: ಆದ್ರಿಂದ ಅದು ಬೆಣ್ಣರ ಮನೆ ಬೆಣ್ಣರ ಮನೆ ಹಂಗ ಹೆಸರು ಬಂದಿರುತ್ತೆ.
0: ಈಗ ಯಾವ ಗೀತೆ ಬೇಕಿತ್ತು ತಮ್ಗೆ?
1: ಪಟ್ಟಣಕ್ಕೆ ಬಂದ ಪತ್ನಿಯರು ಮೇಡಮ್, ಅದರಲ್ಲಿ ಹೊಸ ಬಾಳು ಸೊಗಸೆ.
0: ಯಾಕೆ ಯಾಕೆ ಈ ಗೀತೆ ಇಷ್ಟ?
1: ಹಳೆ ಗೀತೆ ಚೆನ್ನಾಗಿರ್ತದೆ ಮೇಡಮ್. ಅವರೇ ಸಾಹಿತ್ಯ ತುಂಬಾ ಚೆನ್ನಾಗಿದೆ.
0: ಸಾಹಿತ್ಯ ತುಂಬಾ ಚೆನ್ನಾಗಿದೆ ಅಂತ ಇಷ್ಟಪಡ್ತಿದ್ದೀರಿ.
1: ಹ್ಞೂ ಮೇಡಮ್. ಅವರೇ
0: ಏನ್ ಮಾಡ್ಕೊಂಡಿರೋದು ಸುರೇಶ್ ಅವರು?
1: ನಾವು ರೈತರ ಕುಟುಂಬದವ್ರು ಮೇಡಮ್.
0: ಏನೇನ್ ಬೆಳಿತೀರಾ?
1: ಭತ್ತ ಒಂದೇ ಮೇಡಮ್. ಅವರೇ ಬೇರೆ ಏನು ಬೆಳೆ ಬೆಳೆಯೋದಿಲ್ಲ.
0: ಭತ್ತ ಎಲ್ಲಾ ಟೈಮಲ್ಲೂ ಬೆಳಿತೀರಾ?
1: ಹೌದು ಮೇಡಮ್, ಎರಡು ಕಡೆ ಬೆಳಿತೀವಿ ವರ್ಷಕ್ಕೆ.
0: ಅಂದ್ರೆ ನೀರಾವರಿ ಇದೆ ಚೆನ್ನಾಗಿ? ಹಾಗಾಗಿ ತುಂಬಾ ಈಸಿ ಆಗುತ್ತೆ ಭತ್ತ ಬೆಳೆಯೋಕೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ ಸುರೇಶ್ ಅವರೇ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ. ಹೀಗೆ ಎಫ್ಎಂ ನ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಈಗ ಮುಡಿ ಬರ್ತಾ ಇದೆ. ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಟಿ ಉದಯಶಂಕರ್ ಅವರ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ, ನೆಮ್ಮದಿಯಿಂದ ಇರಬೇಕು ಅನ್ನೋದ, ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗೆ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತಟ್ಟೋದ್ರಲ್ಲಿದೆ. ಹೊಸ

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ 102.2 ಮೆಗಾಹರ್ಟ್ಸ್ಗಳಲ್ಲಿ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಲಿಸ್ನರ್ಸ್ ಚಾಯ್ಸ್ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 0817224628, ಮತ್ತೊಂದು 0817224528. ಬೇಗ ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನೀವು ಇಷ್ಟಪಟ್ಟಿರುವಂತಹ ಗೀತೆಯನ್ನ ಕೇಳಿ ಅಂತ ಹೇಳ್ತಾ ಈಗ ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಮಾತನಾಡಿ. ಯಾರು, ಎಲ್ಲಿಂದ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್ ಅವರು,
1: ಹೌದು.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಧನ್ಯವಾದ.
0: ಯಾವ ಗೀತೆ ಬೇಕಿತ್ತು
1: ಮೇಡಮ್? ನಾನಿನ್ನ ಮರೆಯಲಾರೆ ಫಿಲಂ ಅಲ್ಲಿ ನಿನ್ನ ಮರೆಯಲಾರೆ ಅಂತ ಒಂದು ಹಾಡಿದೆಯಲ್ಲ ಮೇಡಮ್, ನೀವು ಹಾಡ್ಬೇಕಾಗಿತ್ತು.
0: ಓಕೆ, ಪ್ರಸಾರ ಆಗುತ್ತೆ. ಯಾಕೆ ಈ ಗೀತೆ ಇಷ್ಟ
1: ಮೇಡಮ್? ರಾಜ್ಕುಮಾರ್ ಹಾಡುಗಳೆಲ್ಲ ಕೇಳ್ತಾ ಇರ್ತೀನಿ ಮೇಡಮ್, ಎಲ್ಲಾ ಹಾಡುಗಳು ಚೆನ್ನಾಗಿರುತ್ತೆ. ರಾಜನ್ ನಾಗೇಂದ್ರ ಅವರ ಮ್ಯೂಸಿಕ್ ಅಂದ್ರೂ ಇಷ್ಟ ಆಗುತ್ತೆ.
0: ಓಕೆ ಓಕೆ, ಏನ್ ಮಾಡ್ಕೊಂಡಿರೋದು ತಾವು?
1: ನಾನು ಗೃಹಿಣಿ ಮೇಡಮ್.
0: ಗೃಹಿಣಿ, ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ, ಬಿಡುವಿನ
1: ಮೇಡಮ್? ನಾನು, ನಮ್ ಶಾಪ್ ಇದೆ ರೆಡಿಮೇಡ್ ಶಾಪ್, ಹಾಗಾಗಿ ನಾನು ಒಂದು 12 ಗಂಟೆ ಹಿಂಗ್ ಹೋಗ್ಬಿಡ್ತೀನಿ ಮೇಡಮ್ ಅಲ್ಲಿಗೆ.
0: ಏನ್ ರೆಡಿಮೇಡ್ ಶಾಪ್ ಅಂದ್ರೆ?
1: 4:30 ಬರ್ತೀನಿ, ನನ್ ಮಗ ಸ್ಕೂಲಿಂದ ಬಂದಾಗ ಬರ್ತೀನಿ.
0: ರೆಡಿಮೇಡ್ ಶಾಪ್ ಅಂದ್ರೆ?
1: ಹೌದು ಮೇಡಮ್, ಬಟ್ಟೆ ರೆಡಿಮೇಡ್ ಶಾಪ್.
0: ಬಟ್ಟೆ ಅಂಗಡಿ.
1: ಹೌದು.
0: ಹಾಗಾದ್ರೆ ನಿಮ್ಗೆ ಟೈಮ್ ಈಸಿಯಾಗಿ ಕಳೆದು

0: ಹೌದು ಮೇಡಮ್, ಅಲ್ಲೇ ಕೇಳ್ತಾ ಇರ್ತೀನಿ ಮೇಡಮ್ ರೇಡಿಯೋ.
1: ಹಾ ಹಾ ಹಾ, ಅಲ್ಲೇ ಅಲ್ಲೇ ರೇಡಿಯೋ ಇಟ್ಕೊಂಡಿದ್ದೀರಾ?
0: ಹೌದು ಹೌದು.
1: ಹೇಗೆ ಸಂಭಾಳಿಸ್ತೀರಾ ಅದು ಇದು ಎರಡೂ?
0: ಅಂದ್ರೆ ಮೇಡಮ್
1: ನೀವೇ ನೋಡ್ಕೊಳ್ಳೋದಾ ಅಥವಾ?
0: ಇಲ್ಲ, ನಮ್ಮ ಮನೇಲಿ ಇರ್ತಾರೆ ಮೇಡಮ್, ಬೆಳಿಗ್ಗೆ ಹೋಗಿರ್ತಾರೆ ಅವರು,
1: ಓಕೆ ಓಕೆ, ಆ ರೀತಿ.
0: ನಾನು ಆಮೇಲೆ ಹೋಗ್ತೀನಿ ಮೇಡಮ್.
1: ಹಾಗಾದ್ರೆ ಬಿಡಿ, ಒಂದು ಸಮಯ ಆರಾಮಾಗಿ ಕಳೆದು ಹೋಗುತ್ತೆ ನಿಮಗೆ.
0: ಹೌದು ಮೇಡಮ್, ಮಗ ಬರೋವರೆಗೂ ಟೈಮ್ ಪಾಸ್ ಆಗುತ್ತೆ ಮೇಡಮ್ ನನಗೆ.
1: ಬೇರೆ ಏನಾದರೂ ಹವ್ಯಾಸ ಇದೆಯಾ ತಮಗೆ?
0: ಹವ್ಯಾಸ ಅಂದ್ರೆ ರೇಡಿಯೋ ಕೇಳ್ತಾ ಇರ್ತೀನಿ ಮೇಡಮ್,
1: ಹಾಂ
0: ಅದೇ ನನಗೆ ಹವ್ಯಾಸ.
1: ಅದೇ ಹವ್ಯಾಸ.
0: ಹೌದು ಮೇಡಮ್,
1: ಓಕೆ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ.
0: ಧನ್ಯವಾದ ಮೇಡಮ್.
1: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, FM ನ ಕೇಳ್ತಾ ಇರಿ.

ಕೇಳುಗರೆ, ನಾನಿನ್ನ ಮರೆಯಲಾರೆ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಚಿ ಉದಯ್ ಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಕರೆಗೊಂದು ಗೀತೆ ಮಾತಾಡಿ.
1: ನಿಮ್ಮ ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ರು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಗೀತೆ ಬೇಕಿತ್ತು ತಮ್ಗೆ?
1: ನನಗೆ ಶ್ರೀ ಮಂಜುನಾಥ ಚಿತ್ರದಿಂದ ಶ್ರೀಪಾದ ಪುಣ್ಯಪಾದ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್,
0: ಯಾಕೆ ಈ ಗೀತೆ ಕೇಳಬೇಕು ಅನ್ನಿಸ್ತಾ ಇದೆ ಇವತ್ತು?
1: ಅದು ಅಂದ್ರೆ ನಮ್ಮ ಊರಿನಲ್ಲಿ ಪುತ್ತೂರು ಮಾಣಿಕೇಶ್ವರ ದೇವಸ್ಥಾನದಲ್ಲಿ ಪೂಜೆ ಉಂಟು ಮೇಡಮ್. ಮಾ ಪೂಜೆ, ರುದ್ರಾಭಿಷೇಕ ಎಲ್ಲ ಉಂಟು. ಆದ ಕಾರಣ ಸೋಮವಾರ ಕೇಳುದು ಮೇಡಮ್.
0: ಓ, ಅದಕ್ಕೋಸ್ಕರ ಈ ಗೀತೆ.
1: ಹೌದು, ಮಾತಾಡೋದೇ ತುಂಬಾ ಸಮಯ ಆಯ್ತು ಮೇಡಮ್, ನನ್ಗೆ ಸಿಕ್ಕಿದೆ ಪುಣ್ಯ ಇವತ್ತು.
0: ನೋಡಿ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ನಮಸ್ತೆ ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ, ಎಫ್ ಎಂ ನ ಕೇಳ್ತಾ ಇರಿ. ಇದೀಗ ಶ್ರೀ ಮಂಜುನಾಥ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆಯನ್ನ ಬರೆದು ರಾಗಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಆತ್ಮೀಯ ಕೇಳಿದ್ರೆ, ಇದುವರೆಗೂ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಲಿಸ್ನರ್ಸ್ ಚಾಯ್ಸ್ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬಂತು. ಕರೆ ಮಾಡಿದ ಶ್ರೋತೃಗಳಿಗೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ, ಒಂದಲ್ಲ ಒಂದು ದಿನ ನಿಮ್ಮ ಕರೆ ಕೂಡ ಸಿಗುತ್ತೆ, ಹಾಗೆ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಈ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ರಿಗೂ ನಮಸ್ಕಾರ.

ದಬಾಂಗ್ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ರಾಹತ್ ಫತೇ ಅಲಿ ಖಾನ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಯುಗಳ ಸ್ವರದಲ್ಲಿ ಫೈಜ್ ಅನ್ವರ್ ಅವರ ಗೀತೆಗೆ ಸಾಜಿದ್ ವಾಜಿದ್ ಅವರ ಸಂಗೀತವಿದೆ.

ದಿಲ್ ಮಾಂಗೆ ಮೋರ್ ಚಿತ್ರದ ಗೀತೆಯನ್ನ ಇದೀಗ ಆಲಿಸೋಣ. ಸೋನು ನಿಗಮ್ ಮತ್ತು ಅಲ್ಕಾ ಯಜ್ಞಿಕ್ ಇವರ ಸ್ವರಗಳಲ್ಲಿ ಸಮೀರ ಅವರ ಗೀತೆಗೆ ಹಿಮೇಶ್ ರಶ್ಮಿಯಾ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ 102.2 ಮೆಗಾಹರ್ಟ್ಸ್ಗಳಲ್ಲಿ ಫುಲ್ ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ದಿಲ್ ಸೆ ಚಿತ್ರದ ಗೀತೆಯನ್ನು ಆಲಿಸೋಣ. ಗೀತೆಯನ್ನು ಹಾಡಿದ್ದಾರೆ ಎಆರ್ ರೆಹಮಾನ್, ಹಾರ್ಮೋನಿ ಅನುರಾಧ ಹಾಗೂ ಅನುಪಮ. ಗುಲ್ಜಾರ್ ಅವರ ಗೀತೆಗೆ ಎಆರ್ ರೆಹಮಾನ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಫುಲ್ವಾರಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಎರಡು ಗೀತೆಗಳನ್ನ ಕೇಳಬಹುದು. ಈಗ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಮತ್ತು ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಈ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಆನಂದ್ ಬಹಕ್ಷಿ. ಗೀತೆಗೆ ರಾಗ ಸಂಯೋಜನೆ ಜತಿನ್ ಲಲಿತ್ ಅವರದು.

ಕೇಳುಗರೆ, ಕಾರ್ಯಕ್ರಮದ ಕೊನೆಯಲ್ಲಿ ದಿಲ್ ತೋ ಪಾಗಲ್ ಹೈ ಚಿತ್ರದ ಗೀತೆ ಉದಿತ್ ನಾರಾಯಣ್ ಮತ್ತು ಲತಾ ಮಂಗೇಶ್ಕರ್ ಇವರ ಯುಗಳ ಸ್ವರದಲ್ಲಿ, ಆನಂದ್ ಭಕ್ಷಿ ಅವರ ಗೀತೆಗೆ ಉತ್ತಮ್ ಸಿಂಗ್ ಅವರ ಸಂಗೀತವಿದೆ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರೆ, ಸ್ಟುಡಿಯೋ ಸಮಯ ಆಗಿದೆ 11:29:29. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ ರವಿಕಿರಣ್ ಅವರ ಗೋಟು ವಾದ್ಯವಾದನವನ್ನು ಈಗ ಆಲಿಸೋಣ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಪೂರ್ಣ ಷಡ್ಜರಾಗ ಆದಿತಾಳದಲ್ಲಿ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಆತ್ಮೀಯ ಕೇಳುಗರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಗೋಟುವಾದ್ಯ ವಾದನವನ್ನು ಆಲಿಸುತ್ತಿರುವಿರಿ. ಕೊನೆಯಲ್ಲಿ ಕೇಳೋಣ ಪುರಂದರದಾಸರ ಕೃತಿ ಹಿಂದೋಳ ರಾಗ ಆದಿತಾಳದಲ್ಲಿ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಆತ್ಮೀಯ ಕೇಳುಗರೆ, ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಗೋಟುವಾದ್ಯ ವಾದನ ಆಲಿಸಿದ್ರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರೆ, ಸಮಯ 12 ಗಂಟೆ ಆಗುತ್ತಲಿದೆ. ಈ ಸಮಯದಲ್ಲಿ ನಿರೀಕ್ಷಿಸಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು, ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
1: ಹೂವಿನ ಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ ದ್ವಿದಳ ಧಾನ್ಯಗಳ ಆತ್ಮನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣಾ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
0: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 72,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 248,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಮೊದಲಿಗೆ ಕೇಳೋಣ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ ಮಠ್ ಅವರು.
2: ಪರಿಸರ ಮಾಲಿನ್ಯ ಇಂದು ವ್ಯಕ್ತಿಯ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರದ ಸಮಸ್ಯೆಯಾಗಿಲ್ಲ, ವಿಶ್ವ ಸಮಸ್ಯೆಯಾಗಿ ಪರಿಣಮಿಸಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಇಡೀ ಜಗತ್ತು ಶುದ್ಧ ಗಾಳಿ ಕುಡಿಯುವ ನೀರು ಇಲ್ಲದೆ ನಾಶವಾಗುವ ಸಂದರ್ಭ ಬರಬಹುದಾಗಿದೆ. ಮಾನವನ ಅತಿ ಆಸೆಯಿಂದಾಗಿ ಇಂದು ವಾಯು ಜಲ ನೆಲ ಎಲ್ಲವೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಲಿನಗೊಂಡಿದೆ. ಅಭಿವೃದ್ಧಿಯ ನೆಪದಲ್ಲಿ ಪರಿಸರ ನಾಶವಾಗುತ್ತಿದೆ, ಭೂಮಿ ಸವೆಯುತ್ತಿದೆ, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿದೆ, ಭೂಮಿಯ ಉಷ್ಣಾಂಶ ಹೆಚ್ಚುತ್ತಿದೆ, ಅರಣ್ಯಗಳು ನಾಶವಾಗುತ್ತಿವೆ. ಮಿತಿ ಮೀರಿದ ಭೋಗಲಾಲಸೆಗಾಗಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿರುವುದೇ ನಿಸರ್ಗದ ನಾಶಕ್ಕೆ ಕಾರಣವಾಗಿದೆ. ಜಗತ್ತು ಪರಿಸರ ಮಾಲಿನ್ಯದಿಂದಾಗಿ ಎಂಥ ಆಪತ್ತಿನಲ್ಲಿದೆ ಎನ್ನುವುದನ್ನು ಮರೆಮಾಚಿ ಅಭಿವೃದ್ಧಿಯನ್ನು ವೈಭವೀಕರಿಸುತ್ತಿದ್ದೇವೆ. ಕಾಡಿದ್ದರೆ ಮಾತ್ರ ನಾಡು, ಕಾಡುಗಳಿಂದಲೇ ಮನುಷ್ಯನ ನಾಗರಿಕತೆ ಬೆಳೆದಿದ್ದು ಮತ್ತು ಬೆಳೆಯುವುದು. ವೃಕ್ಷಗಳು ಭೂಲೋಕದ ಕಲ್ಪವೃಕ್ಷಗಳೆಂದು ಹೇಳಬಹುದು. ಮಳೆಯಿಂದ ಮನುಷ್ಯ ಶುದ್ಧ ಗಾಳಿ, ಶುದ್ಧ ನೀರು, ಔಷಧಿ ಮೊದಲಾದ ಹಲವಾರು ಜೀವನಾವಶ್ಯಕ ವಸ್ತುಗಳನ್ನು ಪಡೆಯುತ್ತಿದ್ದಾನೆ. ಇಂದು ಪರಿಸರ ಪ್ರಜ್ಞೆಯ ಬಗ್ಗೆ ಭಾಷಣ, ಘೋಷಣೆ, ಮೆರವಣಿಗೆ ಮುಂತಾದವುಗಳನ್ನು ನಡೆಸುತ್ತಿದ್ದೇವೆ. ಆದರೆ ನಾವು ಒಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಬೆಳೆಸಿದ್ದೇವೆಯೇ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲವಾಗಿದೆ. ಪರಿಸರ ಪ್ರಜ್ಞೆ ಎಂಬುದು ಪರಿಸರವಾದಿಗಳಿಗೆ, ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ವಿಶ್ವದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಮೂಡಿ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಬೆಳೆಸುವುದು ಅವನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಾಲು ಮರದ ತಿಮ್ಮಕ್ಕ ಜೀವಂತ ನಿದರ್ಶನ. ಅಜ್ಞಾತ ಕರ್ಮಯೋಗಿಯಾಗಿ ಈಕೆ ಮಾಗಡಿ ತಾಲೂಕಿನ ಹುಲಿಕಲ್ ಕುದೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ವರೆಗೂ ಎರಡೂ ಬದಿಯಲ್ಲಿ 284 ಆಲದ ಸಸಿಗಳನ್ನು ನೆಟ್ಟು ನಿತ್ಯ ನೀರು ಹೊತ್ತು ಬೆಳೆಸಿದ್ದಾಳೆ. ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ಈಕೆ ಆದರ್ಶಪ್ರಾಯವಾಗಿದ್ದಾಳೆ. ತಿಮ್ಮಕ್ಕ ಹುಟ್ಟಿದ ಸ್ಥಳ ಗುಬ್ಬಿ ಹೋಗಳ್ಳಿ ಸಮೀಪ ಕುಕ್ಕೇನಹಳ್ಳಿ. ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಎಂಬ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿದ್ದ ತಿಮ್ಮಕ್ಕ ಮನೆಯಲ್ಲಿ ಕಡು ಬಡತನವಿದ್ದರೂ ಪರೋಪಕಾರ, ಕರುಣೆ, ಪ್ರೀತಿ, ಸಹಕಾರ ಈ ಉತ್ತಮ ಗುಣಗಳೆಲ್ಲವೂ ತಿಮ್ಮಕ್ಕನಲ್ಲಿ ತುಂಬಿದ್ದವು. ತಿಮ್ಮಕ್ಕನಿಗೆ ವಿವಾಹವಾಯಿತು. ಕೈ ಹಿಡಿದ ಬಿಕ್ಕಲು ಚಿಕ್ಕಯ್ಯ ಗುಣವಂತನಾಗಿದ್ದ. ಕೂಲಿ ಮಾಡಿ ಸಂಸಾರ ನಿರ್ವಹಿಸಬೇಕಾಗಿತ್ತು. ತಿಮ್ಮಕ್ಕ ಅನ್ಯರ ಹೊಲಗದ್ದೆಗಳಲ್ಲಿ ಪೈರು ನಾಟಿ ಮಾಡುವುದು, ಕಳೆ ಕೀಳುವುದು ಮಾಡಿ ದಿನಗೂಲಿ ಸಂಪಾದಿಸುತ್ತಿದ್ದಳು. ಈ ದಂಪತಿಗಳಿಗೆ ಎಷ್ಟು ಕಾಲಾದರೂ ಮಕ್ಕಳಾಗಲಿಲ್ಲ. ಈ ಕೊರತೆ ಅವರನ್ನು ವ್ಯಥೆಗೆ ಈಡು ಮಾಡಿತ್ತು. ಆಗ ಗಂಡ ಹೆಂಡತಿಯರಿಬ್ಬರಿಗೆ ಬಂದ ವಿಷಯವೆಂದರೆ ಗಿಡಮರಗಳನ್ನು ಬೆಳೆಸಿ ರಕ್ಷಿಸುವುದೇ ತಮ್ಮ ಗುರಿಯಾಗಬೇಕೆಂದು ತೀರ್ಮಾನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿಗೆ ಹೋಗುವ 3 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಹೆಮ್ಮರವಾಗಿ ನಿಂತಿರುವ 284 ಮರಗಳು ಬಿಕ್ಕಲು ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಪ್ರೀತಿಯಿಂದ ನೆಟ್ಟು ನೀರೆರೆದು ಪೋಷಿಸಿದ ಮಕ್ಕಳು. ಅವರ ಪಾಲಿಗೆ ಸಂತಾನವಿಲ್ಲದ ಕೊರತೆಯನ್ನು ನೀಗಿಸಿ ತಾವು ಪೋಷಿಸಿದ ಮರಗಳೇ ತಮ್ಮ ಪ್ರೀತಿಯ ಮಕ್ಕಳೆಂದು ಭಾವಿಸಿ ಸಂಭ್ರಮಿಸಿದರು. 3 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕಿದ್ದಾರೆ. ಈಚಲು ಕಡ್ಡಿಯನ್ನು ಸೀಳಿ ಗಿಡಗಳ ಸುತ್ತ ಬೇಲಿ ಹಾಕಿ 10 ವರ್ಷಗಳ ಕಾಲ ನಿರಂತರವಾಗಿ ಗಿಡಗಳನ್ನು ಕಾಪಾಡಿದರು. ಇವರ ಅಪಾರ ಶ್ರಮದಿಂದಾಗಿ ಗಿಡಗಳು ಬೆಳೆದು ಹೆಮ್ಮರಗಳಾಗಿ ನಿಂತಾಗ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡರು. ಮಕ್ಕ ದಂಪತಿಗಳು ಯಾರ ನೆರವು ಪ್ರೋತ್ಸಾಹಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪವಿತ್ರವಾದ ಪರಿಸರ ಸೇವೆಯನ್ನು ಕೈಗೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕಾಣಿಕೆ ನೀಡಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ತಿಮ್ಮಕ್ಕನ ಅಮೂಲ್ಯ ಸೇವೆಯನ್ನು ಗುರುತಿಸಿ ಈಕೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಲಭಿಸಿವೆ. ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀ ಮಾತಾ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪುರಸ್ಕಾರ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾರತ್ನ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಈಕೆಗೆ ಲಭಿಸಿವೆ. ಆಕಾಶವಾಣಿ ದೂರದರ್ಶನಗಳು ತಿಮ್ಮಕ್ಕನ ಸಂದರ್ಶನ ಪಡೆದು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೃಕ್ಷಮಾತೆ, ಪರಿಸರ ಪ್ರೇಮಿ, ಪ್ರಕೃತಿ ಮಾತೆ ಮೊದಲಾದ ಬಿರುದುಗಳಿಗೆ ಭಾಜನರಾದ ಸಾಲುಮರದ ತಿಮ್ಮಕ್ಕ ಮಾಡಿರುವ ಅದ್ಭುತ ಸಾಧನೆ ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬರೂ ಮರ ಬೆಳೆಸುವುದನ್ನು ಪವಿತ್ರ ಕಾಯಕವನ್ನಾಗಿ ಮಾಡಿಕೊಂಡಾಗ ಪರಿಸರ ರಕ್ಷಣೆಯಾಗಿ ಜೀವ ವೈವಿಧ್ಯ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನಿಷ್ಠ ಒಂದು ಗಿಡ ನೆಟ್ಟು ಬೆಳೆಸಬೇಕೆಂದು ಸಾಲುಮರದ ತಿಮ್ಮಕ್ಕ ಸಂದೇಶ ನೀಡಿದ್ದಾರೆ. ರೈಟ್ ಟು ಲವ್ಲಿಹುಡ್ ಪ್ರಶಸ್ತಿ ಪಡೆದ ದಿಟ್ಟ ಹೋರಾಟಗಾರ್ತಿ ವಂದನಾ ಶಿವ ಚಿಪ್ಕೋ ಚಳುವಳಿಯಲ್ಲಿ ಭಾಗವಹಿಸುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ದರು. ಬಡ ರೈತರ ಪರ ಹೋರಾಟ, ಪರಿಸರ ಸಂರಕ್ಷಣೆ, ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟೀಯ ಹಣಕಾಸು ನಿಧಿಯ ವ್ಯಾಪಾರ ನೀತಿಗಳ ವಿರುದ್ದ ಹಾಗೂ ಮಾನವೀಯತೆ ಮರೆತು ಲಾಭವನ್ನೇ ಮುಖ್ಯ ಗುರಿಯಾಗಿರಿಸಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ದ ದನಿ ಎತ್ತಿದ ದಿಟ್ಟ ಮಹಿಳೆ ವಂದನಾ ಶಿವ. ವಂದನಾ ಶಿವ ಅವರು 1952 ನವೆಂಬರ್ 2ರಂದು ಉತ್ತರಾಖಂಡದ ಡೆಹರಾಡೂನಿನಲ್ಲಿ ಹುಟ್ಟಿದರು. ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಾಶಿಕ್ಷಕಿ. ತಂದೆ ತಾಯಿಗಳ ಪರಿಸರ ಪ್ರೇಮ, ಹಿಮಾಲಯದ ನಿಸರ್ಗದ ರಮಣೀಯತೆ ಹಾಗೂ ಅಲ್ಲಿನ ವಿಸ್ಮಯ ಹುಟ್ಟಿಸುವ ಜೀವ ವೈವಿಧ್ಯ ಎಲ್ಲವೂ ವಂದನಾ ಶಿವ ಅವರ ಹೃದಯದಲ್ಲಿ ತುಂಬಿಕೊಂಡಿತ್ತು. ವಂದನಾ ಶಿವ ಭೌತಶಾಸ್ತ್ರದಲ್ಲಿ ಪದವಿ ಗಳಿಸಿ ಆ ಬಳಿಕ ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಂದುವರಿಸಿ ಸ್ನಾತಕೋತ್ತರ ಪದವಿ ಪಡೆದರು. ಭಾರತಕ್ಕೆ ಹಿಂದಿರುಗಿದ ಇವರು ಬೆಂಗಳೂರಿಗೆ ಬಂದು ಅಲ್ಲಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ರಕ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದರು. ಅವರು ಯಾವುದೇ ದೊಡ್ಡ ಉದ್ಯೋಗವನ್ನು ನಡೆಸಿಕೊಂಡು ಹೋಗದೆ ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡರು. ಬೌದ್ಧಿಕ ಹಕ್ಕುಗಳು, ಜೀವ ವೈವಿಧ್ಯ, ಜೈವಿಕ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ವಂದನಾ ಶಿವ ಅವರು ರೈತರಲ್ಲಿ, ಜನತೆಯಲ್ಲಿ ಎಚ್ಚರ ಹುಟ್ಟಿಸಲು ಹೋರಾಟ ನಡೆಸಿದರು. ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಾಗುತ್ತಿರುವ ಮಾರ್ಪಾಟುಗಳ ವಿರುದ್ದ ದನಿ ಎತ್ತಿದರು. 1981ರಲ್ಲಿ ಡೂನ್ ಕಣಿವೆಯ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆಯ ಕುರಿತು ವರದಿ ಸಲ್ಲಿಸಿದರು. ಇದು ಅವರು ಪರಿಸರದ ವಿರುದ್ದ ನಡೆಸಿದ ಮೊದಲ ಹೋರಾಟವಾಗಿತ್ತು. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. ಸಮೂಹದ ಪ್ರತಿನಿಧಿಗಳಲ್ಲಿ ಅವರು ತಜ್ಞರಾಗಿದ್ದರು. 1984ರಲ್ಲಿ ಕರ್ನಾಟಕದಲ್ಲಿ ತೆರೆದೋರಿದ ಭೀಕರ ಕ್ಷಾಮ ಕಂಡ ಮೇಲೆ ನಮ್ಮಲ್ಲಿರುವ ವ್ಯವಸಾಯ ಪದ್ಧತಿಯೇ ನ್ಯೂನತೆಗಳಿಂದ ಕೂಡಿದೆ ಎಂದು ಅವರು ತಿಳಿಸಿದರು. ಅದೇ ವರ್ಷ ಪಂಜಾಬ್ನಲ್ಲಿಯೂ ಬರಗಾಲವಿದ್ದು ಜೊತೆಗೆ ಘರ್ಷಣೆ, ಹಿಂಸಾಚಾರ, ಭಯೋತ್ಪಾದನೆಗಳು ಹುಟ್ಟಿದ್ದವು. ಇವು ಹಸಿರು ಕ್ರಾಂತಿಗೆ ಅಡ್ಡ ಪರಿಣಾಮಗಳೆಂದು ಅವರು ವಾದಿಸಿದರು. ಕರ್ನಾಟಕ ಮತ್ತು ಪಂಜಾಬ್ ರಾಜ್ಯಗಳನ್ನು ಉದಾಹರಿಸಿ ಹಸಿರು ಕ್ರಾಂತಿಯ ಅಪಾಯಗಳನ್ನು ವಿವರಿಸಿ ವಿಶ್ವಸಂಸ್ಥೆಯ ಮುಂದಿಟ್ಟರು. ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ರೈತರಿಂದ ಬೇಸಾಯದ ಯೋಗ್ಯ ಭೂಮಿಯನ್ನು ಇಟ್ಟುಕೊಳ್ಳುವ ಸಲುವಾಗಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ ಧೀರ ಮಹಿಳೆ ವಂದನಾ ಶಿವ. ಇವರು ಜೀವ ವೈವಿಧ್ಯವನ್ನು ನಾಶಪಡಿಸುವುದನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಇದರಿಂದಾಗುವ ಅನಾಹುತಗಳನ್ನು, ಮುಗ್ಧ ರೈತಾಪಿ ಜನರಿಗೆ ಉಂಟಾಗುವ ತೊಂದರೆಗಳನ್ನು ಅವರು ತಿಳಿಸಿದರು. ವಂದನಾ ಶಿವ ಅವರು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆಸಿದ ಹೋರಾಟಗಳು ಪ್ರಮುಖವಾಗಿವೆ. ಭಾರತ ಬೇಸಾಯ ಹಾಗೂ ಆಹಾರ ಪದ್ಧತಿಯ ಮೇಲೆ ಜಾಗತೀಕರಣದಿಂದ ಉಂಟಾದ ಬದಲಾವಣೆಗಳಿಂದ ಆದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಚರ್ಚೆ, ವಿಚಾರ ಸಂಕೀರ್ಣಗಳನ್ನು ನಡೆಸಿದರು. ವಂದನಾ ಶಿವ ಡೆಹರಾಡೂನಿನಲ್ಲಿ ನವಧಾನ್ಯ ಬೀಜ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದ ಹೊಲದಲ್ಲಿ ಇಂದು 250 ಬಗೆಯ ಅಕ್ಕಿ ಮತ್ತು 800 ವಿವಿಧ ಸಸಿಗಳನ್ನು ಬೆಳೆಯಲಾಗುತ್ತಿದೆ. ಬೇಸಾಯಗಾರರು ಅಗತ್ಯವಾಗಿ ನೋಡಲೇಬೇಕಾದ ಸ್ಥಳ ವಾಗಿದೆ. ವಂದನಾ ಶಿವ ಅವರು ಬಂಜರು ಭೂಮಿಯಲ್ಲಿ ಈ ಪವಾಡವನ್ನು ಮಾಡಿ ತೋರಿಸಿದ್ದಾರೆ. ಇಂದು ಭಾರತದ 16 ರಾಜ್ಯಗಳಲ್ಲಿ ನವಧಾನ್ಯ ವಿಸ್ತರಿಸಿದೆ. 54 ಬೀಜ ಬ್ಯಾಂಕುಗಳ ಸ್ಥಾಪನೆಗೆ ನೆರವಾಗಿದೆ. ಬಿತ್ತನೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು 500,000 ಹೆಚ್ಚು ಬೇಸಾಯಗಾರರಿಗೆ ತರಬೇತಿ ನೀಡಿದೆ. 1995ರಲ್ಲಿ ಪೇಟೆಂಟ್ ಕಾಯ್ದೆ ಜಾರಿಗೆ ಬಂದ ಮೇಲೆ ರೈತರ ಬದುಕಿನಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳಿಗೆ ವಂದನಾ ಶಿವ ಕೊಟ್ಟಿರುವ ಕಾರಣಗಳು ಚರ್ಚೆಗೆ ಅರ್ಹವಾಗಿವೆ. ಪೇಟೆಂಟ್ ಕಾಯ್ದೆಗಳು ಬೃಹತ್ ಕಂಪನಿಗಳಿಗೆ ಮಾತ್ರ ಸಹಾಯವಾಗಿದ್ದು ಸಾಮಾನ್ಯ ರೈತರಿಗೆ ಅವರಿಂದ ಯಾವ ಸಹಾಯವೂ ಇಲ್ಲವೆಂದು ಅವರು ತಿಳಿಸುತ್ತಾರೆ. ಇದರಿಂದಲೇ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ತಳಿ ತಂತ್ರಜ್ಞಾನದ ವಿರುದ್ಧ ವಂದನಾ ಶಿವ ಅವರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಳಿ ತಂತ್ರಜ್ಞಾನ ಪರಿಸರ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ಜನತೆಗೆ ವಿವರಿಸಿದ್ದಾರೆ. ವಂದನಾ ಶಿವ ಅವರು ಜೀವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ವೈವಿಧ್ಯತೆಗಾಗಿ ಮಹಿಳೆ ಎಂಬ ಚಳವಳಿ ಆರಂಭಿಸಿದರು. ಇಂಟರ್ನ್ಯಾಷನಲ್ ಫೋರಂ ಆಂಡ್ ಗ್ಲೋಬಲೈಸೇಷನ್ ಎಂಬ ಸಂಸ್ಥೆಯ ಸದಸ್ಯೆಯಾಗಿ ಆಹಾರದ ಹಕ್ಕುಗಳಿಗೆ ನಡೆದ ಚಳವಳಿಯಲ್ಲಿ ವಂದನಾ ಶಿವ ಅವರ ಪಾತ್ರ ಹಿರಿದಾಗಿತ್ತು. ವಂದನಾ ಶಿವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. 1993 ಇವರಿಗೆ ಪ್ರತಿಷ್ಠಿತ ರೈಟ್ ಟು ಲೆವ್ಲಿಹುಡ್ ಪ್ರಶಸ್ತಿ ಸಂದಿತು. ವಿಶ್ವಸಂಸ್ಥೆ ನೀಡುವ ಗ್ಲೋಬಲ್ 500 ಪ್ರಶಸ್ತಿ ವಿಶ್ವಸಂಸ್ಥೆಯು ಭೂಮಿಯ ಸಂರಕ್ಷಣೆಗಾಗಿ ಬದ್ಧತೆಯ ಹೋರಾಟಕ್ಕಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಆರ್ಥಡೇ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ನೆದರ್ಲ್ಯಾಂಡ್ಸ್ನ ಪರಿಸರ ಸಂರಕ್ಷಣಾ ಪ್ರಶಸ್ತಿ, ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್, ಡೆರಾಡೂನಿನ ಫ್ರೈಡ್ ಆಫ್ ಡೂನ್, ಡೆನ್ಮಾರ್ಕಿನ ದಿ ಗೋಲ್ಡನ್ ಪ್ಲಾಂಟ್ ಪ್ರಶಸ್ತಿ, ಭಾರತದ ಮಹಿಳಾ ಆಂದೋಲನಕ್ಕಾಗಿ ಸ್ಪೈನ್ ದೇಶ ನೀಡಿದ ಅಲ್ಫಾನ್ಸೋ ಕೋಮಿನ್ ಪ್ರಶಸ್ತಿ, ಇಟಲಿಯ ಅಧ್ಯಕ್ಷರ ಪದಕ, ಥೈಲ್ಯಾಂಡಿನ ರಾಜಕುಮಾರಿ ನೀಡಿದ ಸ್ಮಾರಕ ಪದಕ, ಆಸ್ಟ್ರಿಯಾ ಸರ್ಕಾರದ ಹೋರಿಜಾನ್ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಮನ್ಸಾಂಟೋ ಎಂಬ ಚಿತ್ರದಲ್ಲಿಯೂ ಇವರು ಪಾತ್ರಧಾರಿಗಳಾಗಿದ್ದರು. ವಂದನಾ ಶಿವ ಉತ್ತಮ ಬರಹಗಾರಿಯೂ ಆಗಿದ್ದರು. ಪರಿಸರ ರಕ್ಷಣೆ, ಕೃಷಿ ಕ್ಷೇತ್ರ, ಮಹಿಳಾವಾದ ಈ ವಿಷಯಗಳನ್ನು ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಸ್ಟೋಲನ್ ಹಾರ್ವೆಸ್ಟ್, ಬಯೋಪೈರಸಿ, ದಿ ಪ್ಲಂಡರ್ ಆಫ್ ನೇಚರ್ ಅಂಡ್ ನಾಲೆಜ್, ದಿ ವಯಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಥರ್ಡ್ ವರ್ಲ್ಡ್ ಅಗ್ರಿಕಲ್ಚರ್, ಇಕಾಲಜಿ ಅಂಡ್ ಪಾಲಿಟಿಕ್ಸ್, ವಾಟರ್ ವಾರ್ಸ್, ಬಯೋಪಾಲಿಟಿಕ್ಸ್, ಬಯೋಡೈವರ್ಸಿಟಿ, ಇವುಗಳಲ್ಲಿ ಪ್ರಮುಖಗಳಾಗಿವೆ. ಗಾಂಧೀಜಿ ಬಿಟ್ಟು ಹೋಗಿರುವ 3 ಮಂತ್ರಗಳು ನಮ್ಮ ಬಳಿ ಇವೆ. ಸ್ವದೇಶಿ, ಸ್ವರಾಜ್ಯ ಮತ್ತು ಸತ್ಯಾಗ್ರಹ, ಇವೇ ನಮ್ಮ ಆಸ್ತಿ. ಈ 3 ಮಂತ್ರಗಳಿಂದಲೇ ರೈತರು ತಮ್ಮ ಕೃಷಿ ಹಕ್ಕುಗಳಿಗಾಗಿ ಹೋರಾಡಬೇಕೆಂದು ವಂದನಾ ಶಿವ ನುಡಿದಿದ್ದಾರೆ. ಪರಿಸರ ಉಳಿವಿಗಾಗಿ ತನ್ನ ಜೀವನವನ್ನೇ ಮೀಸಲಾಗಿಟ್ಟ ಮತ್ತು ರಾಷ್ಟ್ರಕ್ಕಾಗಿ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಈಗಲೂ ಹೋರಾಡುತ್ತಿರುವ ಮತ್ತೊಬ್ಬ ಧೀರ ಮಹಿಳೆ ಮೇಧಾ ಪಾಟ್ಕರ್. ನರ್ಮದಾ ಕಣಿವೆಯ ಆದಿವಾಸಿ ಹಾಗೂ ಗ್ರಾಮೀಣ ಜನರ ನೆಮ್ಮದಿಯ ಬದುಕಿಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಅದ್ಭುತ ಮಹಿಳಾ ಚೇತನ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಎಂದರೆ ಸತ್ಯ, ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸುವ ಧೀರ ಮಹಿಳೆ ಎಂದು ಇಡೀ ದೇಶದ ಪ್ರಸಿದ್ಧರಾಗಿದ್ದಾರೆ. ಮೇಧಾ ಪಾಟ್ಕರ್ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅನಂತರ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದರು. ಪೂರ್ವ ಗುಜರಾತ್ನಲ್ಲಿರುವ ಆದಿವಾಸಿ ಜಿಲ್ಲೆಗಳಲ್ಲಿ ಅವರು 2 ವರ್ಷಗಳವರೆಗೆ ಕೆಲಸ ಮಾಡಿದರು. ಪಾಟ್ಕರ್ ತಮ್ಮ ಪಿಎಚ್ಡಿ ಅಧ್ಯಯನವನ್ನು ನಿಲ್ಲಿಸಿ ತಮ್ಮ ಬದುಕಿನ ಉದ್ದೇಶವನ್ನು ತಾವು ಸಾಗಬೇಕಾದ ಮಾರ್ಗವನ್ನು ನಿರ್ಧರಿಸಿದರು. ಗುಜರಾತ್ ಸರ್ಕಾರ ಕೆಲವು ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವ ನಿರ್ಧಾರವನ್ನು ಮಾಡಿತು. ಆದರೆ ನೆರೆ ರಾಜ್ಯಗಳಾದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅವುಗಳನ್ನು ವಿರೋಧಿಸಿದವು. ಆದರೆ ಗುಜರಾತ್ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನರ್ಮದಾ ಜಲ ವಿವಾದ ಮಂಡಳಿಯ ಮುಂದೆ ವಾದ ಮಾಡಿ ಅನುಮತಿ ಕೇಳಿತು. ಜಲಮಂಡಳಿ ಸರ್ಕಾರ ಮುಂದಿಟ್ಟ ಅಂದರೆ 30 ಪ್ರಮುಖ ಅಣೆಕಟ್ಟುಗಳು, 3,000 ಸಣ್ಣ ಅಣೆಕಟ್ಟುಗಳು ಎಲ್ಲವಕ್ಕೂ ಅನುಮತಿ ನೀಡಿತು. ಮೇಧಾ ಪಾಟ್ಕರ್ ತಮ್ಮ ಕೆಲವು ಸಹೋದ್ಯೋಗಿಗಳೊಂದಿಗೆ ನರ್ಮದಾ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಪರಿಶೀಲಿಸಿದರು. ಸರ್ದಾರ್ ಸರೋವರ್ ಯೋಜನೆಗೆ ಅಗತ್ಯವಾಗಿದ್ದ ಮೂಲಭೂತ ಕರ್ತವ್ಯಗಳನ್ನು ಗುಜರಾತ್ ಸರ್ಕಾರ ನಿರ್ವಹಿಸಿರಲಿಲ್ಲ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರದ ಹಾನಿಯಾಗುವುದಲ್ಲದೆ ಜನಜೀವನಕ್ಕೆ ಅಪಾರ ತೊಂದರೆಯುಂಟಾಗುತ್ತದೆ. ಸಾಮಾನ್ಯ ಜನರ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತು. ಈ ಎಲ್ಲ ಕಾರಣಗಳಿಗಾಗಿ ಮೇಧಾ ಪಾಟ್ಕರ್ ಈ ಯೋಜನೆಗಳನ್ನು ವಿರೋಧಿಸುವ ಜನಪರ ಆಂದೋಲನವನ್ನು ಹುಟ್ಟುಹಾಕಿದರು. ಈ ಯೋಜನೆಗೆ ಹಣದ ನೆರವು ನೀಡಬಾರದೆಂದು ವಿಶ್ವಬ್ಯಾಂಕಿಗೆ ಮನವಿಸಿದರು. ಪ್ರಯೋಜನ ಕಂಡುಬಾರದಿದ್ದಾಗ ಪಾಟ್ಕರ್ ಜನರನ್ನು ಸಂಘಟಿಸಿ ಮಧ್ಯಪ್ರದೇಶದಿಂದ ಅಣೆಕಟ್ಟು ನಿರ್ಮಾಣ ಸ್ಥಳದವರೆಗೆ 36 ದಿನಗಳ ಸುದೀರ್ಘ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಮುಂದೆ ಆಗಬಹುದಾದ ತೊಂದರೆ ಅಪಾಯಗಳನ್ನು ಅವರಿಗೆ ಮನದಟ್ಟು ಮಾಡಲಾಯಿತು. ಚಳವಳಿ ಅಹಿಂಸಾತ್ಮಕವಾಗಿದ್ದರೂ ಪೊಲೀಸರ ಬಲಪ್ರಯೋಗದಿಂದ ಚಳವಳಿಗೆ ಅಡ್ಡಿಯಾದರೂ ಚಳವಳಿಯ ಉದ್ದೇಶಗಳು ಹಾಗೂ ಸರ್ಕಾರದ ಧೋರಣೆಗಳ ಬಗ್ಗೆ ಮತ್ತಷ್ಟು ವಾದ ವಿವಾದಗಳು ನಡೆಯುವಂತಾಯಿತು. 1989 ಈ ಚಳಿಗೆ ನರ್ಮದಾ ಬಚಾವೋ ಆಂದೋಲನ ಎಂದು ಹೆಸರಿಸಲಾಯಿತು. ವಿಶ್ವಬ್ಯಾಂಕ್ ನಿರಂಕುಶ ಮನೋಭಾವವನ್ನು ಅರಿತಿದ್ದ ಪಾಟ್ಕರ್ ಅದರ ಆರ್ಥಿಕ ಹೇರಿಕೆಯ ವಿರುದ್ಧ ಹೋರಾಡಲು ನರ್ಮದಾ ಉಳಿಸಿ ಚಳುವಳಿಯ ಸ್ವರೂಪವನ್ನು ತೀವ್ರಗೊಳಿಸಿ ಬಲಿಷ್ಠಗೊಳಿಸಿದರು. ಈ ಬೃಹತ್ ಆಂದೋಲನವು ಯಶಸ್ವಿಯಾಗಿ ಮೇಧಾ ಪಾಟ್ಕರ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜೀವ ಜೀವದ ಹಂಗು ತೊರೆದು ಹಲವಾರು ಬಾರಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದರು. ರಾಜ್ಯ ಸರ್ಕಾರ ಬೆಚ್ಚುಬಿದ್ದು ಎಚ್ಚರಗೊಂಡಿತು. ವಿಶ್ವಬ್ಯಾಂಕ್ ಸರ್ದಾರ್ ಸರೋವರ ಯೋಜನೆಯಿಂದ ಹಿಂದೆ ಸರಿಯಿತು. ಮೇಧಾ ಪಾಟ್ಕರ್ ಅವರ ಹೋರಾಟಕ್ಕೆ ದೊರೆತ ದೊಡ್ಡ ಗೆಲುವೆಂದರೆ ಸುಪ್ರೀಂಕೋರ್ಟ್ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿತು. ಗುಜರಾತ್ ಸರ್ಕಾರ ಮತ್ತೊಂದು ಸಮಗ್ರ ಯೋಜನೆಯನ್ನು ರೂಪಿಸುವವರೆಗೂ ಸರ್ದಾರ್ ಸರೋವರ ಯೋಜನೆಯ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವಂತೆ ಸೂಚಿಸಿತು. ಮೇಧಾ ಪಾಟ್ಕರ್ ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸದೆ ಜನರನ್ನು ಸಂಘಟಿಸಿ ಮುಂದುವರೆದರು. ದೇಶದ ಜನತೆಯಿಂದ ಅಪಾರ ಬೆಂಬಲ ಪಡೆದರು. 1999 ವಿಶ್ವ ವಾಣಿಜ್ಯ ಒಕ್ಕೂಟವನ್ನು ವಿರೋಧಿಸಲು ಸಿಯಾಟಲ್ ಮತ್ತು ವಾಷಿಂಗ್ಟನ್ಗೆ ಹೋದರು. ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಯ ವಿರುದ್ದ ಪ್ರೇಗ್ನಲ್ಲಿ ನಡೆದ ಚಳವಳಿಗಳಲ್ಲಿ ಇವರು ಭಾಗವಹಿಸಿದರು. ನರ್ಮದಾ ಬಚಾವೋ ಆಂದೋಲನದ ಜೊತೆಗೆ ಮೇಧಾ ಪಾಟ್ಕರ್ ಜನಪರವಾದ ಚಳವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಪಶ್ಚಿಮ ಬಂಗಾಳ ಸಣ್ಣ ಕಾರುಗಳ ಉತ್ಪಾದನೆಗಾಗಿ ಸಿಂಗೂರು ಗ್ರಾಮದಲ್ಲಿ ಜಮೀನು ನೀಡಿತ್ತು. ಆ ಪ್ರದೇಶದ ಜನ ಇದನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆ ಕೊಡದಿದ್ದರಿಂದ ಮೇಧಾ ಪಾಟ್ಕರ್ ಜನಪರವಾಗಿ ನಿಂತರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ಮೇಧಾ ಪಾಟ್ಕರ್ ಅವರು ನಡೆಸಿದ ಸದುದ್ದೇಶ ಪೂರಿತ ಚಳುವಳಿಗಳನ್ನು ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಮೇಧಾ ಪಾಟ್ಕರ್ ಅವರಿಗೆ 1991-92 ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ದೊರಕಿತ್ತು. ಬಿಬಿಸಿಯಿಂದ ಗ್ರೀಸ್ ರಿಬ್ಬನ್ ಪ್ರಶಸ್ತಿ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನಿಂದ ಮಾನವ ಹಕ್ಕುಗಳ ರಕ್ಷಕ ಪ್ರಶಸ್ತಿ, ವಿಜಿಲ್ ಇಂಡಿಯಾ ಮೂವ್ಮೆಂಟ್ ಪ್ರಶಸ್ತಿ, ಎಂಎ ಥಾಮಸ್ ರಾಷ್ಟೀಯ ಮಾನವ ಹಕ್ಕುಗಳ ಪ್ರಶಸ್ತಿ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮಹಾತ್ಮ ಫುಲೆ ಪ್ರಶಸ್ತಿ, ಚಿತ್ರದುರ್ಗದ ಬೃಹನ್ಮಠ ನೀಡುವ ಬಸವಶ್ರೀ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಮೇಧಾ ಪಾಟ್ಕರ್ ಹೇಳುತ್ತಾರೆ, ಈಗ ನನ್ನ ಜೀವ, ಮಾನವತಾ ಹಕ್ಕುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅಭಿವೃದ್ಧಿಯ ಈ ಕುರಿತೇ ಆಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿರುವ ಪರಿಸರ ಪ್ರಜ್ಞೆಯನ್ನು ಸಮರ್ಥವಾಗಿ ಮೂಡಿಸುವುದರಲ್ಲಿ ಮೇಧಾ ಪಾಟ್ಕರ್ ಅವರ ಕಾರ್ಯ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿವೆ. ಹೀಗೆ ಪರಿಸರದ ಉಳಿವಿಗಾಗಿ ಮತ್ತು ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಇನ್ನೂ ಹಲವಾರು ಮಹಿಳಾ ಮಣಿಗಳು ತಮ್ಮ ತನು ಮನ ಜೀವನವನ್ನು ಅರ್ಪಿಸಿದ್ದಾರೆ ಮತ್ತು ಅರ್ಪಿಸುತ್ತಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ ಮತ್ತು ನಮ್ಮ ಸಲುವಾಗಿ ಪರಿಸರದ ಉಳಿವಿಗಾಗಿ ನಾವು ವೈಯಕ್ತಿಕವಾಗಿ ಅಲ್ಪವನ್ನಾದರೂ ಮಾಡಲು ಕಂಕಣ ಬದ್ಧರಾಗೋಣ ಅಲ್ಲವೇ?
1: ಪರಿಸರ ರಕ್ಷಣೆ ಹಾಗೂ ಮಹಿಳೆ ಈ ಕುರಿತು ಮಾತನಾಡಿದವರು ದಾನೇಶ್ವರಿ ಸಾರಂಗ್ಮಠ್ ಅವರು. ಈಗ ಕೇಳೋಣ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ.
3: ಕವನದ ಶೀರ್ಷಿಕೆ ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಯಾರಿಗೆ ಗೊತ್ತು, ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. ಈ ಹಾಳು ಮಧ್ಯಾಹ್ನಗಳೆಲ್ಲ ಕರಗಿ ಹತ್ತಿಯಷ್ಟು ಹಗುರಾಗಿ ಬೂರುಗದ ಹೂಗಳಂತೆ ನಮ್ಮಿಬ್ಬರ ಮಧ್ಯೆ ಹಾರಾಡಬಹುದು. 20 ವರ್ಷ ನಾನಿನ್ನ ನೋಡದೆ ಗೌ ಎನ್ನುವ ಕೆಲವು ಕಡುಕಪ್ಪು ರಾತ್ರಿಗಳಲ್ಲಿ ಕನಸಿಗೆ ಬಂದದ್ದು ಬಿಟ್ಟರೆ ಈ ಕೆಲಸದ ಮಧ್ಯೆ ನೀನು ಮಸುಕು ಮಸುಕು ಹುರಿಗೊಳಿಸಿ ಬಿಲ್ಲಿನಂತಿದ್ದ ನಿನ್ನ ಬೆನ್ನೀಗ ಕೊಂಚವಾದರೂ ಬಾಗಿರಬಹುದು. ತಲೆ ಸ್ವಲ್ಪ ಬೋಳಾಗಿರಬಹುದು. ಚಾಳೀಸು ಬಂದ ಕಣ್ಣ ಕೆಳಗಿನ ಕುಡಿಮೀಸೆ ಕಪ್ಪು ಬಿಳುಪಿನ ಚಿತ್ರವಾಗಿರಬಹುದು. ತೀವ್ರ ನಿಗಾ ಘಟಕದಲ್ಲಿ ಮಲಗಿ ಬಂದಾಗಿನಿಂದ ನನಗೂ ಕೊಂಚ ಮಂಡಿನೋವು, ತೂಕ ಕಡಿಮೆ ಮಾಡಿಕೊಳ್ಳಿ ಎಂದಾಗಲೆಲ್ಲ ವೈದ್ಯರು ನಿನ್ನ ನೆನಾಗಿ 2 ದಿನ ಸೌತೆಕಾಯಿ ತಿಂದು ಊಟ ಬಿಡುತ್ತೇನೆ, ಮತ್ತೆ ಯಥಾವತ್ತು ಹಿಂದಿನಂತೆ ಚಿಕನ್ ತಂದೂರಿ, ಬಂಗುಡೆ ಫ್ರೈ ಅಂದಾದರೂ ನಾನಿನ್ನ ದೂರದಿಂದ ಕದ್ದು ನೋಡಿದ್ದಷ್ಟೇ. ನೀನು ತೇಪೆ ಹಾಕಿದ ಬೈಸಿಕಲ್ಲಿನ ಹವಾ ನೋಡುವ ನೆಪ ಮಾಡಿ ಮುರ್ಕಿಯಲ್ಲಿ ದೃಷ್ಟಿಕೂಡಿಸಿದ್ದಷ್ಟೇ. ಇವಕ್ಕೂ ಮೀರಿ ಹೇಳಿಕೊಳ್ಳುವಂಥದ್ದು ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ? ಅಲ್ಲೆಲ್ಲೋ ಮಹಾನಗರಗಳಲ್ಲಿ ಇಲ್ಲಿಂದ ಹೋದವರೇ ಲಿವ್ ಇನ್ ರಿಲೇಷನ್ಶಿಪ್ಪಿನಲ್ಲಿರುತ್ತಾರಂತೆ. ಬದಲಾಗುತ್ತಿರುವುದು ಕಾಲವು ಮನುಷ್ಯನೋ ಎಂದು ಚಿಂತಿಸುತ್ತಲೇ ಪುಳಕ ರೋಮಾಂಚನಗಳೆಲ್ಲ ಸತ್ತು ಮತ್ತೆ ಮತ್ತೆ ಅಂದುಕೊಳ್ಳುತ್ತಿದ್ದೇನೆ, ಅಪ್ಪಿತಪ್ಪಿ ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. 20 ವರ್ಷಗಳ ನಂತರ ಕೆನ್ನೆಗಳಲ್ಲಿ ಇನ್ನೊಮ್ಮೆ ಓಕುಳಿ ನೀರು ಚಲ್ಲಾಡಬಹುದು. ಕವನದ ಶೀರ್ಷಿಕೆ ಪದ್ಯ ಬರೆಯುವುದು ಬಿಟ್ಟು ಬಿಟ್ಟೆ. ಸತ್ಯ ಸುಳ್ಳು ಎರಡನ್ನೂ ಬೆರೆಸಿ ಒಂದಿಷ್ಟು ಪದ್ಯ ಬರೆದೆ ನಿನ್ನ ಬಗ್ಗೆ. ನೀನಾಗ ಊರು ಬಿಟ್ಟು ಓಡಿ ಹೋಗಿದ್ದೆ. ಚಿನ್ನಿದಾಂಡು ಮರಕು ಈ ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗಳು ಎಂದೆಲ್ಲ ಸುಳ್ಳು ಸುಳ್ಳೇ ಇನ್ನೊಂದಿಷ್ಟು ಬರೆದು ರಾಶಿ ಹಾಕಿಕೊಂಡೆ. ಓಡಿಹೋದವನ ಬಗ್ಗೆ ಪದ್ಯ ಬರೆಯುವುದನ್ನು ಬಿಡು ಎಂದು ಮನೆ ಮಂದಿಯೆಲ್ಲ ಮುಖಗಂಟಿಕ್ಕಿ ಮಾತು ಬಿಟ್ಟರು. ಒಂದೇ ಹೊತ್ತು ಒಂದಿಷ್ಟು ಊಟ ಹಾಕಿದರು. ತರಹೇವಾರಿ ಕುದುರೆ ಜುಟ್ಟನ ಹೆಣ್ಣುಗಳ ಹಿಂದೆ ನೀ ಖಾನೇಸು ಮಾರಿ ಕೂತಿದ್ದಿ ಎಂಬ ಸುದ್ದಿ ಬಂತು. ನಾ ನಂಬಲಿಲ್ಲ. ಉಪ್ಪು ಮೂಟೆ ಆಡುವಾಗ ತಪ್ಪಿಯೂ ನೀ ನನಗೆ ಒಂದಾದರೂ ಮುತ್ತು ಕೊಟ್ಟಿಯೋ ಓಡಿಹೋದ ನೆನಪಿಲ್ಲ. ಪದ್ಯವನ್ನೇ ತಿಂದು ಕುಡಿದು ಉಸಿರಾಡಿ ಒಂದಷ್ಟು ದಿನ ಚೆನ್ನಾಗಿರೋಣವೆಂದುಕೊಂಡಿದ್ದೆ. ಎಲ್ಲೂ ಫಲಕಾರಿಯಾಗದೆ ನಿನ್ನ ಊರಿಗೆ ಹೊತ್ತುಕೊಂಡು ಬರುತ್ತಿದ್ದಾರೆಂಬ ವಾರ್ತೆ ಬಂತು. ದಿನ ಎಣಿಸುತ್ತಿದ್ದಾನಂತೆ. ಇಂದೋ ನಾಳೆಯೋ ಅಂತೆ ತನ ನನ್ನೆದುರಿಗೆ ಮಾತಾಡಿಕೊಂಡರು. ಕಾಲೆಳೆಯುತ್ತಾ ನಡುಗುತ್ತಾ ನಡುರಾತ್ರಿ ಹೋಗಿ ಗಲ್ಲ ಹೊಕ್ಕಿದ ನಿನ್ನ ನೋಡಿ ಬಂದೆ. ಒಟ್ಟು ನಕ್ಷತ್ರಗಳಂತಹ ಉಲ್ಕೆಗಳಂತಹ ಪದ್ಯಗಳನ್ನೊಯ್ದು ನಿನ್ನ ದಿಂಬಡಿಗಿಟ್ಟು ಬಂದದ್ದು ಯಾರಿಗೂ ಗೊತ್ತಿರಲಿ.

0: ಇಲ್ಲ ಅಂದುಕೊಂಡಿದ್ದೆ. ನಿಮ್ಮ ಒಳ್ಳೆಯ ಪದ್ಯಗಳು ಹೊತ್ತಿಗೆ ಒದಗಿದವು, ಕೀವು ಒರೆಸಲು, ವಾಂತಿ ಬಳಿಯಲು ತುಂಬಾ ಲಾಗೂ ಬಿದ್ದವು ಎಂತ ಆಸ್ಪತ್ರೆಯವರು ಮನೆಗೇ ಬಂದು ಫಲತಾಂಬೂಲ ನೀಡಿ ಸನ್ಮಾನಿಸಿದರು. ದಿನಪತ್ರಿಕೆಗಳಿಗೆಲ್ಲ ಸುದ್ದಿ ಮಾಡಿದರು. ತಿಂದು ಕುಡಿದು ಉಸಿರಾಡಿಕೊಳ್ಳೋಣವೆಂದರೆ ಪದ್ಯಗಳೂ ಇಲ್ಲ. ಎರಡು ಹೊತ್ತಿನ ಊಟದ ಷರತ್ತು ಹಾಕಿ ರಾಜಿಯಾದೆ. ನಿನ್ನ ಶವಯಾತ್ರೆ ಮನೆ ಮುಂದೆ ಹೊರಟ ದಿನ ಮತ್ತೆ ತರತರದ ನಳಪಾಕಗಳೆಲ್ಲ ಆರಂಭವಾದವು. ಪದ್ಯ ಶೀರ್ಷಿಕೆ ಪೇಪರ್ ಹುಡುಗ. ಮೂರು ಪೇಪರ್ರು ಕಣ್ಣಾಡಿಸಿ ಮುಗಿಸಲು 30 ನಿಮಿಷವಾದರೂ ಬೇಕು. ಹೇಳಬೇಕು ಹುಡುಗನಿಗೆ, ನಾಳೆಯಿಂದ ಒಂದೇ ಪೇಪರು ಸಾಕು. ಓದಲು ಪುರುಸೊತ್ತಿಲ್ಲ. ಮನೆ ತುಂಬ ರದ್ದಿಯೋ ರದ್ದಿ. ಈಗೀಗ ಹಳೆ ಪೇಪರ್ ಖಾಲಿ ಸೀಸಾದವರು ಬರುವುದಿಲ್ಲ. ಬಂದರೂ ಒಟ್ಟುಗೂಡಿಸಿ ಗೇಟು ದಾಟಿ ವ್ಯವಹರಿಸಲು ವ್ಯವಧಾನವಿಲ್ಲ. ಮುಂಜಾನೆ 5:45 ಧೊಪ್ಪನೆ ತೊಪ್ಪೆಯಂತೆ ಬಿದ್ದ ಪೇಪರ್ನ ಸದ್ದಿನೊಂದಿಗೆ ಮುದಿ ಸೈಕಲಿನ ಕ್ಷೀಣ ಬೆಲ್ಲಿನ ದನಿ. ಕದ ತೆರೆಯದೆಯೂ ಊಹಿಸಬಲ್ಲೆ. ಮತ್ತದೇ ಬಿಗ್ ಬಿಯ ಮುಖಚಿತ್ರದ ಬೆನ್ನರಿದ ಟೀಶರ್ಟು, ಯಾರೋ ಧರ್ಮೇಂದ್ರನ ಜಮಾನಾದವರು ತೊಟ್ಟು ಬಿಟ್ಟ ನೂಲು ಜೋಲುವ ಬೆಲ್ ಬಾಟಮ್ ಪ್ಯಾಂಟು. ಇನ್ನೊಮ್ಮೆ ಬೆಲ್ಲು. ಅರೆ ತೆರೆದ ಕದಕ್ಕೆ ಉತ್ತರ, ಅಕ್ಕ. ನಸುಕಿನ ಮೂರಕ್ಕೆ ಕಣ್ತೆರೆದ ಅವನ ಇನ್ನೂ ನಿದ್ರೆಯ ಜೊಂಪು, ಜೊತೆಗೆ ಆಸೆ ಕಾತರ ಇನ್ನೇನು. ವರಾತವಂತೂ ಬಿಲ್ಕುಲ್ ಇದ್ದಂತಿಲ್ಲ. ಗಂಟಲಿಗೆ ಬಂದ ನಿನ್ನೆಯ ನಿಶ್ಚಯ ಇಂದು ಮಾತಾಗುವುದಿಲ್ಲ. ಮೂರನ್ನೂ ಹಾಕು. ನನ್ನ ಧ್ವನಿಗೆ ನನ್ನ ಜೊತೆ ಅವನಿಗೂ ಅಚ್ಚರಿ. ಕೈಗಿತ್ತು ಕುಣಿಯುತ್ತಾ ಬೆನ್ನು ತಿರುಗಿಸಿ ಹೊರಟ ಅದೇ ಬಾಯ್ಬಿಟ್ಟ ಟೀಶರ್ಟಿಗೆ ಕೆಂಪು ಹಳದಿ ಹಸಿರ ಚಿತ್ತಾರದ ಲಹರಿ. ನಾಳೆ 1 ತಾರೀಖು. ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಬೆಲ್ಲಿಗೆ ಕಾಯುತ್ತಿದ್ದೇನೆ. ಅಕ್ಕ, ಡೇಲಿ ವೀಕ್ಲಿ ಜೊತೆ ಮಂತ್ಲಿನೂ ತಂದಿದ್ದೀನಿ, ಯಾವುದಾದರೂ ಬೇಕಾ? ಪದ್ಯದ ಶೀರ್ಷಿಕೆ ಸಂಬಾರ ಬಟ್ಟಲ ಕೊಡಿಸು. ಸಮುದ್ರ ಬಡಿದ ಸಿಡಿಲನ್ನೂ ತೂಗಿ ಜೋಗುಳ ಹಾಡುತ್ತದೆ. ಸುರಿವ ಮಳೆಯಲ್ಲೂ ಬಿಯದೆ ತುಳುಕುತ್ತಿರುತ್ತದೆ. ಹೊಳೆ, ಹಳ್ಳ, ಝರಿ, ತೊರೆ ಇಡಿಕಿರಿದು ಬೆಮರುವ ಊರುಗಳು, ನೀರಡಿಸಿ ನಕಶಿಕಾಂತ ಉರಿಯುವ ಬೇಚೈನು ಬೇಸಿಗೆ, ಹಿಸ್ಸೆ ಮಾಡಿಕೊಂಡು ಹೊಯ್ಯುವ ಮಳೆಗೆ 6 ತಿಂಗಳು ಅರೆಹೊಟ್ಟೆ, ಯುಗಾದಿಗೆ 3ನೇ ದಿನವಿರುವಾಗ ಬೇವು ಚಿಗುರಿ ಬೆಲ್ಲದ ನೆನಪು ಮಾಡಲಾರಂಭಿಸುತ್ತದೆ. ನೆಟಿಕೆ ಮುರಿಯಲು ಮಾತ್ರ ಶಕ್ತವಿರುವ ಹಳೆಯ ಹಪ್ಪುದುಕಿ ದಂಡೆ, ಉಪರಾಟಿ ಮಾಡಿ ಕುಡುಗಿದರೆ ಬರೀ ಹೊಯ್ಗೆ. ಸಂತರ್ಪಣೆಯ ಅಡಿಗೆಗೆ ಹೋಗಿ ಬಂದ ಮೇಲೆ ಅನ್ನ ಸಾರು ಪಾಯಸ ಬೂಂದೆ ಉಂಡಿ ಬಿಡಿಸಿ ವಿಹಾರಕ್ಕೆಂದು ಬಂದವರಿಗೆ ಬಡಿಸಿ ಅರೆ ನಾಳೆಯೂ ಉಳಿಯುತ್ತದೆ ಎಂದು ಮೂರೇ ಹಲ್ಲಲ್ಲಿ ಕಿಸಿಯುತ್ತಿರುತ್ತದೆ. ಯಾರು ಹೇಳಿದರು ನಾನು ಗುರುತು ಹಿಡಿಯಲಿಲ್ಲವೆಂದು? ನೀನು ಕಿನಾರೆ ಗಾಳಿಯಲ್ಲವೇ? ಬಾ ಇಲ್ಲಿ ಕುತುಕೋ. ಬಸ್ ಸ್ಟ್ಯಾಂಡು ಕ್ಯಾಂಟೀನಿನ ದೋಸೆ ನೆನಪು ಮಾಡಿಕೊಂಡು ರೇವೆಯಲ್ಲಿ ಒಂದು ವೃತ್ತ ಹಾಕು. ಸಾಂಬಾರಿನ ಬಟ್ಟಲ್ಲಿಡಲು ಪಕ್ಕ ಸಣ್ಣದೊಂದು ವರ್ತುಲ. ನೊರೆ ನೊರೆ ತೆರೆ ತೇಲಿ ಇಲ್ಲಿಯವರೆಗೆ ಬರುವುದಿಲ್ಲ ಸುಮ್ಮನಿರು. ದೋಸೆ ಎಂದರೆ ಅದಕ್ಕೆ ಅಷ್ಟಕ್ಕಷ್ಟೇ. ಅದೆಂತದು ಇದೆಂತದು ಕೇಳುತ್ತಾ ತಿರುಗುತ್ತಿದ್ದ ಪರಾವಲಂಬಿ ಜೀವನೀನು. ಈಗ ಹೀಗೆ ಸುಮ್ಮನೆ ಬಾಯಿ ಕಳೆದುಕೊಂಡು ಕುಳ್ಳಬೇಡ. ಬಂದಿಲ್ಲಿ ಹೊಕ್ಕುಳ ಮೇಲೆ ಮಲಗು. ಸುಳಿಗೆ ಸಿಕ್ಕ ವಾಮಕುಕ್ಷಿ ಹಡಗುಗಳ ಸದ್ದು ಕೇಳಿಸಿಕೋ. ಒಂಟಿ ಮುಡುಕನ ಪುಟ್ಟ ಪಾತಿದೋಣಿಗೆ ಮೀನು ಸಿಗಿಸು. ಅಂತಿಮದಲ್ಲಿ ಬೇಕಿದ್ದರೆ ಕಳ್ಳ ಮಾನವಂತನ ಹುಚ್ಚು ಹಿಡಿದ ನನ್ನ ರಟ್ಟೆ ಹಿಡಿದು ಅಲೆಗಪ್ಪಳಿಸಿ 10 ಸಾರಿ ಕುಸುಬಿ ದಬಾ ದಬಾ ಬಡಿದು ಚೀರುವಂತೆ ಅಲ್ಲಲ್ಲ ಇಷ್ಟು ದಿದ್ದು ಕಾರುವಂತೆ ಮುರಿ ಹಿಂಡಿ ಒಣಹಾಕು. ಅಡಿಗೆ ಗಿಡಿಗೆ ಮಾಡಿಕೊಂಡು ಊರವರಿಗೆಲ್ಲ ಬಡಿಸಿಕೊಂಡು ದೂಸರಾ ಮಾತಾಡದೆ ತೆಪ್ಪಗೆ ಬಾಳ್ವೆ ಮಾಡುತ್ತೇನೆ. ಈ ಉಗಾದಿಗೆ ನನಗೊಂದು ಸಂಪದ್ಭರಿತ ಸಂಬಾರ ಬಟ್ಟಲ ಕೊಡಿಸು.
1: ಇದುವರೆಗೂ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದೆ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಆಗಿದೆ 12:30:17. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ. ಹಳೆಯ ಚಿನ್ನದ

0: ರೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುವ ಅತಿಥಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಆತ್ಮೀಯ ಕೇಳುಗರೆ, ಇದೊಂದು ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಅರುಣ್ ಕುಮಾರ್ ತಿಮ್ಮರಾಯನ್ ಎಂಬ 30 ವರ್ಷದ ವ್ಯಕ್ತಿಯು 16/9/2025 ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕೋಲು ಮುಖ ಹೊಂದಿರುವ ಇವರು 5 ಅಡಿ ಎತ್ತರವಿರುತ್ತಾರೆ. ಮಾತನಾಡಲು ಬರುವುದಿಲ್ಲ. ಎಡಗೈನಲ್ಲಿ ಊಟ ಮಾಡುತ್ತಾರೆ. ಮೇಲ್ಗಡೆಯ ಒಂದು ಬಾಚಿ ಹಲ್ಲು ಅರ್ಧ ಮುರಿದಿರುತ್ತದೆ. ಕಾಣೆಯಾಗುವಾಗ ಸಿಮೆಂಟ್ ಬಣ್ಣದ ಅರ್ಧ ತೋಳಿನ ಟೀಶರ್ಟ್, ಕಪ್ಪು ಬಣ್ಣದ ನಿಕ್ಕರ್ ಧರಿಸಿರುತ್ತಾರೆ. ಅರುಣ್ ಕುಮಾರ್ ತಿಮ್ಮರಾಯನ್ ಎಂಬ 30 ವರ್ಷದ ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆಗೆ ಅಥವಾ ರೈಲ್ವೆ ಪೊಲೀಸ್ ಕಂಟ್ರೋಲ್ ರೂಂಗೆ ಮಾಹಿತಿ ನೀಡಲು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆಯನ್ನ ಕೇಳಿದಿರಿ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ.
3: ಇದು ಆಕಾಶವಾಣಿ ಹಾಸನ ಎಫ್ಎಂ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

ಆಕಾಶವಾಣಿ ಆರೋಗ್ಯ ಸಂಚಿಕೆ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತಾಗಿ ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಎನ್ ಕೇಶವಮೂರ್ತಿ.

0: ಸ್ವಾಮಿ ಮಹಾಮೇಧಾನಂದ ಜಿಯವರೇ ನಮಸ್ಕಾರ.
1: ನಮಸ್ಕಾರ.
0: ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು?
1: ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ, ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ, ಒಂದಾಗೋದು ಅಥವಾ ಸಂಯೋಗ ಅಂತ. ಇದನ್ನು ಎರಡು ಹಂತದಲ್ಲಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಮನಸ್ಸು ಒಂದು ದಿಕ್ಕಿನಲ್ಲಿ ಯೋಚಿಸ್ತಾ ಇರುತ್ತೆ, ಹೃದಯ ಮತ್ತೊಂದನ್ನು ಬಯಸ್ತಾ ಇರುತ್ತೆ, ಕೈಕಾಲು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯೋಗ ನಮ್ಮ ಚಿಂತನೆ, ಭಾವನೆ ಮತ್ತು ಕ್ರಿಯೆಗಳ ನಡುವೆ ಏಕತೆಯನ್ನು ತರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ನಿಜ ಸ್ವರೂಪ ಒಂದಂಗೆ ಒಂದಾಗೋದು. ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪಿಗಳು, ನಾವು ಪರಮಸತ್ಯದೊಂದಿಗೆ ಒಂದಾಗೋದು. ಇದು ಮೇಲ್ಮಟ್ಟದ ಅಥವಾ ಒಳಮಟ್ಟದ ಒಂದು ಒಳಾರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಜೀವಾತ್ಮವೂ ಅವ್ಯಕ್ತ ಬ್ರಹ್ಮವೇ. ನಮ್ಮೊಳಗಿರುವ ಈ ದಿವ್ಯತೆಯನ್ನು ವ್ಯಕ್ತಪಡಿಸೋದೇ ಜೀವನದ ಪರಮ ಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರ್ಯತೆ ಮತ್ತು ದಿವ್ಯತೆ ಇವನ್ನು ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನು ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಆದರೆ ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡ್ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನು, ಪ್ರೀತಿಸುವ ರೀತಿಯನ್ನು, ಕೆಲಸ ಮಾಡುವ ರೀತಿಯನ್ನು ಮತ್ತು ಇತರರನ್ನು ನೋಡುವ ರೀತಿಯನ್ನು ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ.
0: ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ?
1: ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನು ಏನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗ ವಿದ್ಯೆ. ಅದನ್ನು ಆಧುನಿಕ ಯುಗದ ಭಾಷೆಯಲ್ಲಿ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ, ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ನಾವು ಆಚರಿಸ್ತೀವಿ. ಎರಡನೇದು, ಯೋಗ ಅನುಭವ ಆಧಾರಿತ. ಕೇವಲ ಯಾವುದೋ ಸಿದ್ಧಾಂತವನ್ನು ನಂಬೋದಲ್ಲ, ಯಾರೋ ಒಬ್ಬ ಗುರುಗಳನ್ನು ನಂಬೋದಲ್ಲ. ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನು ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು. ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ, ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ.
0: ಸ್ವಾಮಿ ವಿವೇಕಾನಂದರು ಯೋಗವನ್ನು ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
1: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವೂ ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ, ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜ ಸ್ವರೂಪ ಆತ್ಮ, ಶುದ್ಧ ಬುದ್ಧ ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ. ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನ ಮಾತಾಡ್ತಿದ್ರು, ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಇವನು ನೀಚ, ಇವನು ಶೂದ್ರ ಅಂತ. ಸ್ವಾಮೀಜಿ ಹೇಳಿದ್ರು ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
0: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
1: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡುಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೆಯಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳೀಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
0: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
1: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರೆಗೂ, ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲಿತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳಿಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳಿಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ರು ಮನಸ್ಸಿನಲ್ಲೇ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸಬೇಕು, ಚಾಟರಿಂಗ್ ಮೈಂಡ್ ಅಂತಾರೋದನ್ನು. ಅದೊಂದು ಕೆಲವು ನಿಮಿಷಗಳು

0: ಕಷ್ಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಆರೋಗ್ಯ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದ ಮಾಡಿಸ್ಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ, ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರು ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೇ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ, ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು. ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಒಂದು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೇ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೂ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವು ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ, ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಕರ್ಮ ಅಂದರೆ ಶಕ್ತಿಯ ರೂಪಾಂತರ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ, ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸ್ಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೆ ಜೀವಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡೋ, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ.

0: ಸ್ವಾಮಿತ್ವ ಭಾವ, ಓನರ್ಶಿಪ್, ಅದು ಬಂದ್ಬಿಡುತ್ತೆ. ಅದು ಇಲ್ಲ ಅಂದರೆ ಅತಿಯಾಗಿ ಅವಲಂಬನೆಯನ್ನು ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆಯಲ್ಲ, ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ, ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನ್ನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೇನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕೇವಲ ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಸತ್ಯ ಮತ್ತು ತೋರಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಕ್ಷಣಿಕ ಭಾವನೆ ಮತ್ತು ನಮ್ಮ ನಿಜವಾದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ, ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು.
1: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
0: ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಲ್ಕನ್ನೂ ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸ್ಬೋದು. ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ. ಕೇವಲ ಭಾವಿಸುವ ಮನುಷ್ಯ ಅತಿಭಾವುಕನಾಗ್ಬೋದು, ಸೆಂಟಿಮೆಂಟಲಿಸಂ ಅಂತೀವಿ ಭಕ್ತಿಯೋಗದಲ್ಲಿ. ಕೇವಲ ಕೆಲಸ ಮಾಡೋನು ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು, ಬೇರೆ ಎಲ್ಲ ಸಪೋರ್ಟ್ ಇಲ್ಲದೇ ಇದ್ದರೆ. ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದು ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು. ಅದಾಗಬೇಕು ಅಂತಂದರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
1: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
0: ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ.

0: ಸ್ವಾಮೀಜಿ ಹೇಳ್ತಾರೆ, ಮನುಷ್ಯ ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ವಾತಾವರಣ, ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ಯೋ ಹೇಗೆ ಬಂದಿದ್ಯೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಏನು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ, ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ, ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರ ನೆತಿ ಇಷ್ಟ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಇದಕ್ಕೆ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಐದು: ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕಿರಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನೇ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ, ಮಾರ್ಕ್ಸ್ ಪಡಿಬೇಕಲ್ಲ, ಮಾರ್ಕ್ಸ್ ಯಾಕೆ ಬೇಕು, ಒಳ್ಳೆ ಕಾಲೇಜಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ, ಅಲ್ಲಿ ಯಾಕೆ ಓದಬೇಕು, ಒಳ್ಳೆ ಕೆಲಸ ಬೇಕಲ್ಲ, ಒಳ್ಳೆ ಕೆಲಸ ಅಂದರೆ ಏನು, ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ, ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ, ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ, ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು, ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ದರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೆರಿಕದಿಂದ 1895 ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೀವಾನರು ಶೇಷಾದ್ರಿಯವರಿಗೂ ಬರೆದಿದ್ದರು, ಮಹಾರಾಜರಿಗೂ ಬರೆದಿದ್ದರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ: ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದಿ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರಾಜರೇ, ಮಹಾರಾಜರೇ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ. ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಳ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದು.
0: ಖಂಡಿತ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ

0: प्रगति पथ
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನಮರಡಿ ಅವರಿಂದ ಭಾಷಣ.
2: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016 ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರ ಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಸೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ, ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆಯ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು, ಎಂದರೆ ಭೂ ಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರವನ್ನು ನೀಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಗೆ ಭೇಟಿ ನೀಡಬಹುದು, ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 1444 7 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭರಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ, ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು 2% ಇದ್ದರೆ ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ ಶೇಕಡಾ 1.5% ಸಂದಾಯ ಮಾಡಬೇಕು ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಶೇಕಡಾ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು ಶೇಕಡಾ 2% ಅಂದರೆ 1,000 ರೂಪಾಯಿಗಳು ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ ಶೇಕಡಾ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ ಶೇಕಡಾ 55% ರೈತರು ಸಾಲ ಪಡೆಯದೆ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25 15,00,00,000 ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 20,00,000 5,22,00,000 ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆಯ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್ ಆಪ್ ಮೂಲಕ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆ ಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ ಮೌಲ್ಯಮಾಪನ ನಡೆಸಲು ಸಾಧ್ಯವಾಗುತ್ತದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ ಕೇಳಿದಿರಿ.
0: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ 2026ರ ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ.

0: ಸಮಾರಂಭ ಇಂದು ಸಂಜೆ 5 ಗಂಟೆಗೆ ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ದ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣಾವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಡ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು

ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಿಂದ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ದತೆಯನ್ನು ಪರಿಶೀಲಿಸುವ ನಿಟ್ಟನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ದ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕೇಳುಗರೆ, ಸ್ಟುಡಿಯೋ ಸಮಯ ಆಗಿದೆ 1:20:34. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ 102.2 FM.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬಳಕೆಯಾಗಲಿ ಪೂರ್ತಿ. ವಿಷ್ಣು ನಾಯಕ ಅವರ ಭಾವಗೀತೆ ಇದೀಗ ಹಾಡಿದ್ದಾರೆ ಮಧುರ ದೀಕ್ಷಿತ್.

ನೀವು ಟ್ಯೂನ್ ಮಾಡಿದ್ದೀರಾ 102.2 FM ಹಾಸನ ಆಕಾಶವಾಣಿ ಕೇಂದ್ರ. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುವ ಅತಿಥಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುತ್ತಿದೆ. ಇದೀಗ ಕದಂಬ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಇವರ ಯುಗಳ ಸ್ವರದಲ್ಲಿ ಗೀತೆಯನ್ನ ಬರೆದು ರಾಗಕ್ಕೆ ಅಳವಡಿಸಿದ್ದಾರೆ ಕೆ ಕಲ್ಯಾಣ್.

ಕೇಳುಗರೆ, ಇದೀಗ ಚಂದ್ರಮುಖಿ ಪ್ರಾಣ ಸಖಿ ಚಿತ್ರದ ಗೀತೆಯನ್ನ ಆಲಿಸೋಣ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು. ಗೀತೆಯನ್ನ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಕೆ ಕಲ್ಯಾಣ್.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುವ ಅತಿಥಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಡಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎಸ್ಎಸ್ಪಿ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಅರ್ಜಿಗಳನ್ನು ಎಸ್ಎಸ್ಪಿ ಪೋರ್ಟಲ್ https://ssp.postmetric.karnataka.gov.in ಈ ಅಡಿಯಲ್ಲಿ ಸಲ್ಲಿಸಬಹುದು. ಎಸ್ಎಸ್ಪಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು 30/9/2026 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವೆಬ್ಸೈಟ್ https://dom.karnataka.gov.in ಅಥವಾ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಕಚೇರಿ, ಜಿಲ್ಲಾ ಮಾಹಿತಿ ಕೇಂದ್ರ, ಮೌಲಾನಾ ಆಜಾದ್ ಭವನ, ಆಕಾಶವಾಣಿ ಹಿಂಭಾಗ, ಸಾಲಗಾಮೆ ಮುಖ್ಯರಸ್ತೆ, ಹಾಸನ ಇವರನ್ನು ಸಂಪರ್ಕಿಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 0817226237. ಪ್ರಕಟಣೆಯನ್ನು ಕೇಳಿದಿರಿ.

ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಎರಡು ಗೀತೆಗಳನ್ನ ಆಲಿಸಬಹುದು. ಇದೀಗ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

ಕೇಳುಗರೆ, ನೀವು ಆಲಿಸುವಂತಿರುವ ಈ ಗೀತೆ ಗಾಳಿ ಮಾತು ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಗೀತೆಗೆ ರಾಗ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಕೇಳುಗರೆ, 1:59:23 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 ಎಫ್ಎಂನಲ್ಲಿ ಹಾಸನ ಆಕಾಶವಾಣಿಯ ಕೇಂದ್ರ. ಕೆಳಗರೆ 2 ಗಂಟೆಯ ಸಮಯದಲ್ಲಿ ನಿರೀಕ್ಷಿಸಿ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು %40 ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ ಎಲ್ಸಿ ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು ಎಲ್ಸಿ ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನ ಮುಗಿಸಿದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು ಎಲ್ಸಿ ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೆ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ದಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ ಜುಲೈ 29ರವರೆಗೆ ಮನೆ ಮನೆ ಸಮೀಕ್ಷೆ, ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7ರಂದು ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8ರಿಂದ 10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ದಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ 3ನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಸೇತುವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಿದ್ದಾರ್ಥ ಚಿತ್ರದ ಗೀತೆಯನ್ನು ಈಗ ಆಲಿಸೋಣ. ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್. ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.
1: ಸಕಲ ಜೀವಿಗಳ ತಾಣ ಮಣ್ಣು,
2: ವಿಷಗಳಿಂದ ಆಗುತ್ತಿದೆ ಹುಣ್ಣು,
3: ಭೂಮಿ ಹಸಿರ ಸಂಪತ್ತಿನ ಆಗರ,
2: ಕುಂದದಿರಲಿ ನಮ್ಮ ಸಡಗರ,
4: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
5: ಆಸೆಗಳಿಗೆ ಕಡಿವಾಣ ಇರಲಿ,
2: ಕಲ್ಮಶಗಳು ಸೇರದಂತಿರಲಿ,
4: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುವ ಅತಿಥಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 2462289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ಅಯೋಗ್ಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಪಾಲಕ್ ಮುಚಲ್. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರುಣ್ ಶೆಟ್ಟಿ.

ಆಕಾಶ್ ಚಿತ್ರದ ಗೀತೆ ಇದು. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್. ಶ್ರೀರಂಗ ಅವರ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

Oya, aye, aha, aunga, aha, umba, kayo, aha, aunga. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿ ಬರ್ತಾ ಇದೆ ಕುಟುಂಬ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್. ಗೀತೆಗೆ ರಾಗ ಸಂಯೋಜನೆ ಗುರುಕಿರಣ್ ಅವರದು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ, ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಡಾಕ್ಟರ್ ಮಂಜುನಾಥ್ ಕೆಎಂ ಮಾಡುವ ನಮಸ್ಕಾರಗಳು.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಫಲಸಿರಿ, ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಚನ್ನರಾಯಪಟ್ಟಣದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.

ಯುವ ಸ್ನೇಹಿತರೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ್ ಕಾರ್ಯಕ್ರಮ

ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 24628 ಮತ್ತೊಂದು 24528. ಎಷ್ಟೇ ಕ್ರಮಾಂಕ 08172.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಚಲನಚಿತ್ರ ಧ್ವನಿವಾಹಿನಿ ಮಾಲಿಕೆಯಲ್ಲಿ ಚಿತ್ರ ಶ್ರೀಕೃಷ್ಣದೇವರಾಯ ಪ್ರಸಾರವಾಗುವುದು. ತಪ್ಪದೆ ಆಲಿಸಿ. ಇಂದು ರಾತ್ರಿ 9:30 ಶ್ರೀಕೃಷ್ಣದೇವರಾಯ ಚಲನಚಿತ್ರ ಧ್ವನಿವಾಹಿನಿ ಮಾಲಿಕೆಯಲ್ಲಿ ಪ್ರಸಾರವಾಗುವುದು.

0: ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ ಸರಿಯಾಗಿ 5:06. ಈಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೆ, ತಮಗೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳಿ. 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ಹಾಗಾದರೆ ಇಂದಿನ ಈ ಕಾರ್ಯಕ್ರಮದ ಮೊದಲ ಕರೆ ಯಾರದ್ದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಯಾರಿದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುತ್ತಿದ್ದೇನೆ.
0: ಸರಸ್ವತಿ ತಿಮ್ಮಪ್ಪ ಅವರು ನಮ್ಮ ರೆಗ್ಯುಲರ್ ಕಾಲರ್.
1: ಹೌದು ಸರ್, ನಾವು ಯಾವಾಗಲೂ ಕೇಳ್ತೇವೆ ಆಕಾಶವಾಣಿ ಅಂದ್ರೆ ತುಂಬಾ ಖುಷಿ ಸರ್ ನಮಗೆ.
0: ಯಾವಾಗ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
1: ಹೌದು ಸರ್.
0: ಈಗ ಈ ಕಾರ್ಯಕ್ರಮದ ಮೊದಲ ಗೀತೆ ಯಾವ ಗೀತೆಯನ್ನ ಪ್ರಸಾರ
1: ಮಾಡಿ? ಗಣಯೋಗಿ ಪಂಚಶ್ರೀ ಗವಾಯಿ ಚಿತ್ರದಿಂದ ಸರ್. ನೀಡು ಶಿವ, ನೀಡದಿರು ಶಿವ, ಆಗುವುದು ನನ್ನ ಕಾರ್ಯ ಅಂತ ಒಂದು ಹಾಡು ಅಂತಲ್ಲ ಸರ್.
0: ಹೌದು, ತುಂಬಾ ಭಕ್ತಿ ಪ್ರಧಾನವಾದಂತಹ ಒಂದು ಗೀತೆ ಅಲ್ವಾ?
1: ಹೌದು ಸರ್.
0: ಸರಿ, ಚೆನ್ನಾಗಿದೆ ಗೀತೆ. ನಿಮಗಾಗಿ ಈ ಗೀತೆ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
1: ನಮಸ್ತೆ.
0: ಸ್ನೇಹಿತರೆ, ಈಗ ಚಿತ್ರ ಅವರ ಧ್ವನಿಯಲ್ಲಿರುವ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಈ ಒಂದು ಭಕ್ತಿ ಪ್ರಧಾನ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುವ ಅತಿಥಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.
1: ಆತ್ಮೀಯ ಕೇಳುಗರೆ, ಒಂದು ಭಕ್ತಿ ಪ್ರಧಾನ ಗೀತೆಯ ನಂತರ ಮುಂದಿನ ಗೀತೆ ಯಾವುದು, ಆ ಗೀತೆಗಾಗಿ ಕರೆ ಮಾಡಿರುವ ನಮ್ಮ ಸ್ನೇಹಿತರು ಯಾರು ತಿಳಿದುಕೊಳ್ಳೋಣವಾ? ನಮಸ್ತೆ. ನಮಸ್ತೆ, ಯಾರಿದು ಕರೆ ಮಾಡಿರೋದು?
2: ಶಾಂತ್ ಕುಮಾರ್ ಅಂತ ಹೇಳಿ ಸರ್.
1: ಶಾಂತ್ ಕುಮಾರ್ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ?
2: ಕಡೂರು ತಾಲೂಕು ಎಸ್ಪಿದ್ರೆ ಗ್ರಾಮದಿಂದ ಸರ್.
1: ಒಳ್ಳೇದು. ಶಾಂತ್ ಕುಮಾರ್ ಅವರು ಏನ್ ಮಾಡ್ಕೊಂಡಿದ್ದೀರಾ? ಸಿಗುತ್ತೆ, ಚಿಂತೆ ಏನು ಮಾಡುವಂತ ಅಗತ್ಯ ಇಲ್ಲ. ಸರಿ, ಯಾವ ಗೀತೆಗಾಗಿ ಕರೆ ಮಾಡಿದ್ರ?
2: ನನಗೆ ಸರಿ ಪ್ರೇಮ ತರಂಗ ಚಿತ್ರದ ಒಂದು ಗೀತೆ
1: ನೋಡಬೇಡ
2: ನನ್ನ.
1: ಹೌದು ಹೌದು, ಈಗ ನೀವು ಕೇಳಿರುವಂತಹ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ದರಾ ಬೇಂದ್ರೆಯವರು ರಚಿಸಿರುವ ಪ್ರೇಮತರಂಗ ಚಿತ್ರದ ಒಂದು ಆಯ್ದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ರಾಜ್ಕುಮಾರ್ ಭಾರತಿ, ಸಂಗೀತ ಎಂ ರಂಗರಾವ್ ಅವರಿಂದ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಆತ್ಮೀಯ ಕೇಳುಗರೆ, ವರಕವಿ ದರಾ ಬೇಂದ್ರೆಯವರ ವಿರಚಿತ ಒಂದು ಸುಮಧುರವಾದಂತಹ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಮುಂದಿನ ಗೀತೆ ಯಾವುದು? ಆ ಗೀತೆಗಾಗಿ ಕರೆ ಮಾಡಿರುವ ನಮ್ಮ ನೆಚ್ಚಿನ ಕೇಳುಗರು ಯಾರು ತಿಳಿದುಕೊಳ್ಳೋಣ. ನಮಸ್ತೆ ನಮಸ್ತೆ, ಮಾತನಾಡಿ. ನಮಸ್ತೆ
4: ನಮಸ್ತೆ ಸರ್, ನಾನು ಕೆಂಚನ್ ಮಸ್ಕೋಟ್ ಹೋಗ್ಲಿ ಕಟ್ಟಾವಳಿಯಿಂದ ಸಂಕಪ್ಪ ಮಾತಾಡ್ತಾರೆ.
3: ಸಂಕಪ್ಪ ಅವರು ಕರೆ ಮಾಡಿದ್ರ, ಯಾವ ಗೀತೆಗಾಗಿ ಕರೆ ಮಾಡಿದ್ರ?
4: ಸಂಜೀವ್ ಭಟ್ ಗೀತದಿಂದ ಒಮ್ಮೆ ಬಾರು ಅಂತ ಒಂದು ಹಾಡಿದೆ. ಹಾಡ್ಬೇಕು ಸರ್.
3: ಯಾಕಾಗಿ ಈ ಗೀತೆ ಇಷ್ಟ ಆಗಿದ್ದು?
4: ತುಂಬಾ ಚೆನ್ನಾಗಿದೆ, ಒಂಥರ ರಮ್ಯಮ್ಮ ಇವರು ಶ್ರೀನಗರ ಕಿಟ್ಟಿ ಆಕ್ಟ್ ಮಾಡಿರೋದು, ತುಂಬಾ ಚೆನ್ನಾಗಿದೆ, ರೊಮ್ಯಾಂಟಿಕ್ ಸಾಂಗ್ ಅದು. ಸುಮಾರು ದಿವಸ ಆಯ್ತು ಆಕಾಶವಾಣಿ ಪ್ರಸಾರ ಆಗಿರ್ಲಿಲ್ಲ, ಅದಕ್ಕೆ ಎಲ್ಲರಿಗೋಸ್ಕರ ಕೇಳ್ತಾ ಇದ್ದೀನಿ ಸರ್.
3: ಸರಿ, ಈಗ ನೀವು ಕರೆ
4: ಮಾಡಿದ್ರೆ. ಮಳೆ ಬರ್ತಾ ಇದೆ, ಇವತ್ತು ಮಳೆ ಸ್ಟಾರ್ಟ್ ಆಗಿದೆ ನಮಗೆ.
3: ಹೌದಾ?
4: ಹೌದು ಸರ್.
3: ಸರಿ, ಮಳೆ ಚೆನ್ನಾಗಿ ಬರಲಿ.
4: ಓಕೆ ಸರ್.
3: ನೀವೀಗ ಸಂಜು ವೆಟ್ಸ್ ಗೀತದಿಂದ ಒಂದು ಗೀತೆಯನ್ನ ಕೇಳಿದ್ರ, ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಧನ್ಯವಾದ.
4: ಓಕೆ ಸರ್, ಧನ್ಯವಾದ, ಥ್ಯಾಂಕ್ ಯು.
3: ಸ್ನೇಹಿತರೆ, ಈಗ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸಂಜು ವೆಟ್ಸ್ ಗೀತ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಯನ್ನ ಬರೆದಿದ್ದಾರೆ ಕವಿರಾಜ್, ಸಂಗೀತ ಜೆಸ್ಸಿ ಗಿಫ್ಟ್ ಅವರಿಂದ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ತುಂತುರು ಮಳೆಯ ಜೊತೆಗೆ ಒಂದು ಪ್ರೇಮಮಯವಾದಂತಹ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಮುಂದಿನ ಗೀತೆ ಯಾವುದು, ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ? ನಮಸ್ತೆ.
2: ನಮಸ್ತೆ, ನಾನು ಶೋಭಾ ಅಂತ ಸರ್, ಹಾಸನಿಂದ.
1: ಶೋಭಾ ಅವರು ಹಾಸನದಿಂದ ಕರೆ ಮಾಡಿದ್ದೀರಾ?
2: ಹೌದು ಸರ್.
1: ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
2: ಪೈಲ್ವಾನ್ ಅಂತ ಸರ್, ಹೊಸ ಫಿಲಮ್.
1: ಹೌದು,
2: ಸುದೀಪ್ ಅವರ ಅಭಿನಯ. ಅದರಲ್ಲಿ ಒಂದು ಸಾಂಗ್ ಇದೆ ಸರ್, ನಾನು ನೀನು ನೀನು ನಾನು ಅಂತ ಒಂದು ಸಾಂಗ್ ಇದೆ ಸರ್. ವೀರ್ ಡಾಕ್ಟರ್ ವೀರ್ ನಾಗೇಂದ್ರ ಪ್ರಸಾದ್ ಅವರ ಇದಿರ್ಬೇಕು, ರಚನೆ ಇರ್ಬೇಕು,
1: ಸಾಹಿತ್ಯ. ಹೌದು,
2: ಚೆನ್ನಾಗಿದೆ ಅಂತ ಅನ್ಸ್ತು. ಒಂದ್ಸಲ ಕೇಳೋಣ, ನಮ್ಮ ಆಕಾಶವಾಣಿಯಲ್ಲಿ ಇದೆಯಾ ಅಂತ
1: ಇದೆ
2: ಕೇಳ್ತಿದ್ದೀನಿ.
1: ನೀವು ಈಗ ಮೆಚ್ಚಿರುವಂತಹ ಗೀತೆಯನ್ನ ನಮ್ಮ ಎಲ್ಲಾ ಅಭಿಮಾನಿ ಶ್ರೋತೃಗಳಿಗಾಗಿ ಆಲಿಸೋಣ. ಧನ್ಯವಾದಗಳು ತಮಗೆ. ಸ್ನೇಹಿತರೆ, ಈಗ ನರೇಶ್ ಅಯ್ಯರ್ ಮತ್ತು ಶ್ರುತಿ ಶಶಿಧರನ್ ಅವರು ಹಾಡಿರುವ ಪೈಲ್ವಾನ್ ಚಿತ್ರದ ಗೀತೆಯನ್ನ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ ಅವರಿಂದ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಗೀತೆಯ ಕರೆ ಯಾರದ್ದು? ನಮಸ್ತೆ. ನಮಸ್ತೆ.
2: ನಮಸ್ತೆ ಸರ್.
1: ಯಾರಿದು ಕರೆ ಮಾಡಿರೋದು?
2: ಸ್ವಪ್ನ ಅಂತ, ಕಡೂರಿನಿಂದ.
1: ಸ್ವಪ್ನ ಅವರು ಕಡೂರಿನಿಂದ ಕರೆ ಮಾಡಿದ್ರ. ಏನ್ ಮಾಡ್ಕೊಂಡಿದ್ದೀರಾ ಸ್ವಪ್ನ ಅವರೇ?
2: ನಾವು ಹೌಸ್ ವೈಫ್ ಸರ್, ಗೃಹಿಣಿ.
1: ಒಳ್ಳೇದು. ಯಾವ ಗೀತೆಗಾಗಿ ಕರೆ ಮಾಡಿದ್ರ
2: ಸರ್? ಬುಲ್ ಬುಲ್ ಸಿನಿಮಾದ್ದು ಹೂ ಚೆಂಡು ಹುಡುಗಿ.
1: ಯಾಕಾಗಿ ಈ ಹೂ ಚೆಂಡು ಹುಡುಗಿ ಗೀತೆ ಇಷ್ಟ ಆಗಿದ್ದು?
2: ಅದು ಹಾಡು ಇಷ್ಟ ಆಗುತ್ತೆ ಸರ್, ಕೇಳಕ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ.
1: ಹಾ, ಸರಿ. ಈಗ ನಿಮಗೆ ಇಷ್ಟ ಆಗಿದೆ ಅಲ್ವಾ ಗೀತೆ?
2: ಹೌದು.
1: ನಮ್ಮ ಎಲ್ಲ ಕೇಳುಗರಿಗೂ ಈ ಗೀತೆಯನ್ನ ಕೇಳಿಸ್ಬಿಡೋಣ ಈಗ.
2: ಹೌದು ಸರ್.
1: ಧನ್ಯವಾದಗಳು.
2: ಧನ್ಯವಾದಗಳು
1: ಸ್ನೇಹಿತರೆ. ಈಗ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಬುಲ್ಬುಲ್ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಕವಿರಾಜ್. ಗೀತೆಗೆ ಧ್ವನಿಯಾಗಿದ್ದಾರೆ ವಿ ಹರಿಕೃಷ್ಣ.

ಆತ್ಮೀಯರೇ, ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುವ ಅತಿಥಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

0: ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ನೆನಪಿಸುತ್ತಿದ್ದೇವೆ. 2452258 ಮತ್ತೊಂದು 2462289 ಎಷ್ಟಡಿ ಕ್ರಮಾಂಕ 08172. ನಮ್ಮ ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ತಿಳಿದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಸರ್.
0: ಯಾರಿದು ಕರೆ ಮಾಡಿರೋದು?
1: ಸರ್, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಸರ್. ನಾನು ಗಂಗಪ್ಪ ಅಂತ.
0: ಗಂಗಪ್ಪ ಅವರು ಕೊಪ್ಪಳ ಜಿಲ್ಲೆಯಿಂದ ಕರೆ ಮಾಡಿದಿರಾ?
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಾ ಗಂಗಪ್ಪ ಅವರು?
1: ಸರ್, ನಾ ಟೈಲರಿಂಗ್ ಮಾಡ್ತೀನಿ ಸರ್.
0: ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಿತ್ತು ಖಂಡಿತ ಸರ್, ನಮಗೆ ರೇಡಿಯೋ ನಮಗೆ ಆಪ್ತ ಮಿತ್ರ.
0: ಸರಿ, ನಿಮ್ಮ ಆಪ್ತ ಮಿತ್ರನ ಒಂದು ಬಳಿಯಲ್ಲಿ ಯಾವ ಕಾರ್ಯಕ್ರಮ ನಿಮಗೆ ಬಹಳಷ್ಟು ಅಚ್ಚುಮೆಚ್ಚು?
1: ಸರ್, ಇದಕ್ಕೆ ನಾವು ಹೊತ್ತಾಗಿ ನಮ್ಗೆ ಹೊಸಪೇಟೆ ನೇರ ಆಯ್ತು ಸರ್. ನಾವು ಹೊಸಪೇಟೆ ಕಾರ್ಯಕ್ರಮ ಕೇಳ್ತಿರ್ತೀನಿ ಸರ್. ಈ ತರ ಒಂದು ಗೀತೆ ಅಲ್ಲಿಂದ ಕೆಲವೊಂದೊಂದು ಇಂಪಾರ್ಟೆಂಟ್ ಇದ್ದಿದ್ದು ಮಾತ್ರ ಕೇಳ್ತೀವಿ ಸರ್, ನಿಮ್ಮ ಆಕಾಶವಾಣಿಯಿಂದ.
0: ಸರಿ, ಯಾವತ್ತು ಕೂಡ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
1: ಸರ್, ಸರ್ ಖಂಡಿತ ಕೇಳ್ತೀವಿ ಸರ್.
0: ಈಗ ಯಾವ ಗೀತೆಗಾಗಿ ಕರೆ ಮಾಡಿದಿರಾ
1: ಸರ್? ಅದು ಸ್ವಚ್ಛತಂದ ಸೌಭಾಗ್ಯ ಚಿತ್ರದೊಳಗೆ ರೀ ಸರ್. ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ ಅಂತ ಒಂದು ಹಾಡಿದ್ರಿ ಸರ್, ಆ ಹಾಡು ಪ್ರಸಾರ ಮಾಡ್ರಿ.
0: ಚೆನ್ನಾಗಿದೆ ಅಲ್ವಾ ಗೀತೆ?
1: ಹೌದು ಸರ್, ಅದು ಹಳೆ ಹಾಡಲ್ಲ.
0: ಸರಿ, ನಿಮಗಾಗಿ ನಿಮ್ಮ ಎಲ್ಲ ಸ್ನೇಹಿತರು ಹಾಗೆ ನಮ್ಮ ಅಭಿಮಾನಿ ಕೇಳುಗರಿಗಾಗಿ ನೀವು ಕೇಳಿರುವಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
1: ನಮಸ್ಕಾರ ಸರ್.
0: ಸ್ನೇಹಿತರೆ, ಈಗ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಶಿವದೇಶಂಕರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: భావన తమ్మ
1: అత్తికి తంగి
0: భావన తమ్మ
1: అత్తికి తంగి
0: భావన తమ్మ
1: అత్తికి తంగి
0: భావన తమ్మ
1: అత్తికి తంగి
0: భావన తమ్మ
2: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
3: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ
4: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ
3: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
4: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
3: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ತೋಟಗಾರಿಕೆ ಇಲಾಖೆ ಹಾಸನ.
5: ಆತ್ಮೀಯ ಕೇಳುಗರೆ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕೇಳುಗರ ಅಭಿಲಾಷೆಯ ಗೀತೆ ಯಾವುದು ಎಂಬುದಾಗಿ ತಿಳಿದುಕೊಳ್ಳೋಣ. ನಮಸ್ತೆ.
6: ನಮಸ್ತೆ ಶುಭ ಸಂಜೆ ಸರ್.
5: ಶುಭ ಸಂಜೆ. ತಮ್ಮ ಹೆಸರು ಹೇಳಿ.
6: ಸಕಲೇಶ್ಪುರ ಹಾರ್ಲೈನ್ ಶಂಕರ್ ಅಂತೆ.
5: ಶಂಕರ್ ಅವರ?
6: ಹೌದು ಸರ್.
5: ಸಕಲೇಶ್ಪುರದ ಹಾರ್ಲೈನಿಂದ ಕರೆ ಮಾಡ್ತಾ
6: ಇದ್ದೀರಾ? ಹೌದು ಸರ್.
5: ಏನ್ ಮಾಡ್ಕೊಂಡಿರೋದು ಶಂಕರ್ ಅವರು?
6: ಸರ್, ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀವಿ.
5: ಸರಿ ಸರಿ, ಒಳ್ಳೇದು. ಈಗ ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
6: ಸರ್, ಜನ್ಮ ಜನ್ಮ ಅನುಬಂಧದಿಂದ ಯಾವ ಶಿಲ್ಕಂದ್ ಸಾಂಗ್ ಇದೆ ಸರ್, ಅದು ಫುಲ್ ಅದು ನೇಮ್ ಗೊತ್ತಿಲ್ಲ. ಅನಂತನಾಗ್ ಮೂವಿ ಸರ್ ಅದು.
5: ಹೌದು, ಚೆನ್ನಾಗಿದೆ ಅಲ್ವಾ?
6: ಚೆನ್ನಾಗಿದೆ ಸರ್. ಬೆಳ್ಳಿ ಸಾಂಗ್.
5: ಹೌದು, ಈಗ ಆ ಗೀತೆಯನ್ನ ಮತ್ತೊಮ್ಮೆ ತಾವು ಕೇಳಬೇಕು ಅನ್ನೋದಾಗಿ ಕರೆ ಮಾಡಿದ್ದೀರಾ?
6: ಹೌದು ಸರ್.
5: ಖಂಡಿತ, ನಿಮ್ಮ ಇಷ್ಟದ ಗೀತೆಯನ್ನ ಈಗ ಪ್ರಸಾರ ಮಾಡ್ತಾ ಇದ್ದೇವೆ.
6: ಓಕೆ ಸರ್, ಥ್ಯಾಂಕ್ ಯು.
5: ನಿಮಗಾಗಿ ನಮ್ಮ ಎಲ್ಲ ಕೇಳುಗರಿಗಾಗಿ ಈಗ ಪ್ರಸಾರ ಆಗತ್ತೆ. ಧನ್ಯವಾದಗಳು.
6: ಓಕೆ ಸರ್, ಥ್ಯಾಂಕ್ ಯು.
5: ಸ್ನೇಹಿತರೆ, ಇಳೆಯರಾಜ ಅವರು ಸಂಗೀತ ನೀಡಿರುವ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿಯುದೇ ಶಂಕರ್. ಈ ಗೀತೆಯನ್ನು ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಆತ್ಮೀಯ ಕೇಳಿದರೆ, ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಮುಂದಿನ ಕರೆ ಯಾರದ್ದು? ನಮಸ್ತೆ.

0: ಧನ್ಯವಾದಗಳು.
1: ಸ್ನೇಹಿತರೆ, ಈಗ ಪ್ರೇಮಲೋಕ ಚಿತ್ರದ ಈ ಒಂದು ಗೀತೆ, ಗೀತೆಯನ್ನ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಗೀತೆಗೆ ದನಿಯಾಗಿದ್ದಾರೆ ಕೆಜೆ ಜಯಸುದಾಸ್ ಮತ್ತು ಎಸ್ ಜಾನಕಿ.

0: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
2: ಆತ್ಮೀಯರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದ ಕೊನೆಯ ಕರೆಯನ್ನ ಈಗ ಆಲಿಸೋಣ. ನಮಸ್ತೆ.
3: ನಮಸ್ತೆ ಸರ್, ನಾನು ಬಾಳುಪೇಟೆ ಚಿನ್ನೇನಿಂದ ಈಶ್ವರ್ ಮಾತಾಡ್ತೇನೆ.
2: ಈಶ್ವರ್ ಅವರು ಬಾಳುಪೇಟೆಯ ಚಿನ್ನೇನ ಹಳ್ಳಿಯಿಂದ ಕರೆ ಮಾಡಿದ್ರಿ ಅಲ್ವಾ?
3: ಹೌದು ಸರ್.
2: ಸರಿ, ಈಶ್ವರ್ ಅವರಿಗೆ ಈಗ ಯಾವ ಗೀತೆಯನ್ನ ಕೇಳಬೇಕು ಅನ್ನೋದಾಗಿ ಇಷ್ಟ ಆಗಿದೆ?
3: ಸರ್, ನನಗೆ ಬೌದ್ಧರ ಗಂಡಿಂದ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆ ಆಗ್ಬೇಕು.
2: ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂತ ಒಂದು ಗೀತೆ ಅಲ್ವಾ?
3: ಹೌದೌದು ಸರ್,
2: ತುಂಬಾ ಚೆನ್ನಾಗಿದೆ. ನಿಮಗಾಗಿ ಮತ್ತು ನಮ್ಮ ಎಲ್ಲ ಕೇಳುಗರಿಗಾಗಿ ಈ ಗೀತೆ ಪ್ರಸಾರವಾಗ್ತಾ ಇದೆ. ಧನ್ಯವಾದಗಳು.
3: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಸ್ನೇಹಿತರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಬಹದ್ದೂರ್ ಗಂಡು ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್ ಅವರಿಂದ.

ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಪ್ರೀತಿಪಾತ್ರರಿಗೂ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:30 ಜಿಲ್ಲಾ ವಾರ್ತಾಪತ್ರ

0: 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳನ್ನು ಕೇಳಬಹುದು. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:30 ಚಲನಚಿತ್ರ ಧ್ವನಿವಾಹಿನಿ ಮಾಲಿಕೆಯಲ್ಲಿ ಚಿತ್ರ ಶ್ರೀಕೃಷ್ಣದೇವರಾಯವನ್ನ ಪ್ರಸಾರ ಮಾಡುತ್ತೇವೆ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾಚಲ್ ಪ್ರಸಾರವಾಗುವುದು. ಈಗ ಒಂದು ಜಾಹೀರಾತು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳಿದರೆ ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ, 6:35 ಮತ್ತು 6:50 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:55 ರೈತರಿಗೆ ಸಲಹೆ, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:45 ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು, ಈ ಶಾಲೆಯ ಕುರಿತ ಮಾಹಿತಿಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. 9:00 ಯೋಗಾಮೃತ, ವಿಷಯ ಒತ್ತಡ ನಿರ್ವಹಣೆಗಾಗಿ ಯೋಗ, ಭಾಗವಹಿಸುತ್ತಾರೆ ಡಾ ಸವಿತಾ ಎಚ್ಪಿ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಹಲೋ ಗೆಳೆಯರೆ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ, 11:00 ಫೂಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೇಖಾ ಕೋಟೆಮನೆ ಅವರ ಗಾಯನವನ್ನ ಕೇಳಬಹುದು. 12:05 ವನಿತಾ ವಿಹಾರದಲ್ಲಿ ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಡಾ ದಾಕ್ಷಾಯಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ಉದ್ಯೋಗ ಖಾತರಿ ಕಾರ್ಯಕ್ರಮ ಇಜಿಪಿ. 1:20 ಭಾವಗೀತೆಗಳನ್ನು ಕೇಳಬಹುದು. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ, 4:00 ಏಕ್ ಜೂಟ್ ಥಿಯೇಟರ್ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ, 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಭಾವಗೀತೆಗಳು, 6:30 ಅವಲೋಕನ, 6:50 ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. ರಾತ್ರಿ 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಋತುಗಳ ಮಾಯಾಲೋಕ ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನು ನಾಳೆ ರಾತ್ರಿ 8:00 ಕೇಳಬಹುದು. ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ಪ್ರಸಾರವಾಗಲಿದೆ. 9:30 ಭಾಗವಂತಿಕೆ ಮೇಳ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತ ಚಲ್ ಪ್ರಸಾರವಾಗುವುದು. ಆತ್ಮೀಯ ಕೇಳಿದರೆ, ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆತ್ಮೀಯರೇ, ಇದುವರೆಗೂ ನಮ್ಮ ನಿಲಯದಿಂದ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸಬಹುದು.

0: Defense Minister Rajnath Singh, along with other union ministers and senior officials of armed forces, are also present on the occasion. Prime Minister Narendra Modi today said that his visit to Seychelles has been full of substantive outcomes that will boost India-Seychelles friendship. In a social media post, the Prime Minister said that during the past 50 years will be defined by innovation, sustainability and shared prosperity. He also expressed happiness on attending the National Day celebrations that marks 50 years of independence of Seychelles. He also thanked the President of Seychelles, Dr. Patrick Hermione, the government and people of Seychelles for their affection. The governments of Haryana and Rajasthan signed an agreement for the construction and implementation of the Yamuna Water Project in the presence of Home Minister Amit Shah in New Delhi today. Speaking on the occasion, the Home Minister said the agreement has resolved the nearly three-decade-old water-related problem faced by the people of Haryana and Rajasthan. Under the agreement, approximately 580 million cubic meters of water will be supplied from the Yamuna Canal to Rajasthan through three underground pipelines from the next month to October. A Delhi court today extended till July 11 the judicial custody of 10 accused in the NEET UG 2026 paper leak case being investigated by the Central Bureau of Investigation or CBI. Earlier on 15th June, the Rouse Avenue Court had extended the judicial custody of the 10 accused till today. The CBI has so far arrested 13 accused in the case and is investigating an alleged network involved in procuring and circulating NEET UG question papers ahead of the examination. Foreign Secretary Vikram Misri today dismissed reports claiming that India and Pakistan held a track 2 dialogue on the sidelines of a security conference held in Sri Lanka. Responding to questions, Mr. Misri said, such interactions are neither new nor recognized by the Indian government. Foreign Secretary said that as far as the Indian government is concerned, there is no official participation, support or involvement in events like these. Commerce and Industry Minister Piyush Goyal is leading a high-level Indian business delegation to Athens in Greece after concluding his visit to the United Kingdom. Mr. Goyal met the Development Minister of Greece, Takis Theodorakakos, today. Mr. Goyal said they discussed strengthening the India-Greece economic partnership through greater trade, investment, industrial cooperation and resilient supply chains. He added that they also explored opportunities to deepen collaboration in manufacturing, startups, and emerging technologies for the shared prosperity of both the nations. India's industrial output growth, as measured by the Index of Industrial Production, or IIP, expanded by 5.1% in May this year on an annual basis. As per the data released by the Ministry of Statistics and Program Implementation, or MOSPI, growth in the electricity and gas supply sector expanded by 9.9% during the last month. Manufacturing, as well as water supply, sewerage, and waste management sectors posted a 5.5% growth. However, mining and quarrying sector proved to be a laggard, decelerating by 1.6%. An Indian Army field hospital deployed in earthquake-hit Venezuela under Operation Amistad has become fully operational. It is providing free round-the-clock medical services to the people of Venezuela. The Indian Embassy in Venezuela said an Indian medical team comprising experienced doctors has established a camp at the International La Rinconada racetrack in Caracas. It said the medical camp is now fully operational and services are open 24/7. Benchmark domestic equity indices ended almost 0.5% down today. Sensex fell 372 points to close at 76,728, while Nifty also dropped to settle at 23,946. And that is the end of this news bulletin.
1: ಈಗ ಸಮಯವಾಗಿದೆ ಸರಿಯಾಗಿ 6:10:05.
2: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯದಾದ್ಯಂತ ದಿನಾಂಕ 11/7/2026 ರಾಷ್ಟೀಯ ಜನತಾ ನ್ಯಾಯಾಲಯ ನಡೆಯಲಿದ್ದು, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಆತ್ಮೀಯ ಕೇಳುಗರೇ, ಗಮನಿಸಿ, ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು, ಈ ಶಾಲೆಯ ಕುರಿತ ವಿಶೇಷ ಮಾಹಿತಿಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ತಪ್ಪದೆ ಆಲಿಸಿ ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ

0: ಈಗ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ. ಅರುಣ್ ಕುಮಾರ್ ತಿಮ್ಮರಾಯನ್ ಎನ್ನುವ 30 ವರ್ಷದ ವ್ಯಕ್ತಿ ದಿನಾಂಕ 16/9/2025 ಅರಸೀಕೆರೆಯ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ: ಕಪ್ಪು ಮೈಬಣ್ಣ, ಸಾಧಾರಣ ಶರೀರ, ಕೋಲುಮುಖ, 5 ಅಡಿ ಎತ್ತರವನ್ನು ಹೊಂದಿರುತ್ತಾರೆ. ಇವರಿಗೆ ಮೇಲ್ಗಡೆಯ ಒಂದು ಬಾಚಿ ಹಲ್ಲು ಅರ್ಧ ಮುರಿದಿರುತ್ತದೆ. ಇವರಿಗೆ ಮಾತನಾಡಲು ಬರುವುದಿಲ್ಲ. ಕಾಣೆಯಾದಾಗ ಸಿಮೆಂಟ್ ಬಣ್ಣದ ಅರ್ಧ ತೋಳಿನ ಟೀಶರ್ಟ್, ಕಪ್ಪು ಬಣ್ಣದ ಚಡ್ಡಿಯನ್ನ ಧರಿಸಿರುತ್ತಾರೆ. ಈಗ ಹೇಳಿದ 30 ವರ್ಷ ವಯಸ್ಸಿನ ಅರುಣ್ ಕುಮಾರ್ ತಿಮ್ಮರಾಯನ್ ಎನ್ನುವ ವ್ಯಕ್ತಿಯ ಬಗ್ಗೆ ನಿಮಗೇನಾದರೂ ಸುಳಿವು ದೊರೆತಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಅಥವಾ ರೈಲ್ವೆ ಪೊಲೀಸ್ ಠಾಣೆ ಅರಸೀಕೆರೆ ಇಲ್ಲಿಗೆ ತಿಳಿಸಬೇಕೆಂದು ಮಾಹಿತಿಯಲ್ಲಿ ಕೋರಿದೆ. ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
0: ಎರಡು ಸಾವಿರದ 26ನೇ ಇಸವಿಯ ಜೂನ್ ತಿಂಗಳ 29ನೇ ತಾರೀಕು ಸೋಮವಾರದ 6:15:14 ಈ ಸಮಯದಲ್ಲಿ ತಾವೀಗ ಆಲಿಸುತ್ತಿದ್ದೀರಿ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಈಗ ಕೆಲವು ಭಾವಗೀತೆಗಳನ್ನು ಆಲಿಸೋಣ. ಆರಂಭದಲ್ಲಿ ದೊಡ್ಡರಂಗೇಗೌಡ ಅವರ ಕವಿತೆ, ಹಾಡಿದ್ದಾರೆ ರಿತೀಶಾ ಪದ್ಮನಾಭ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿಂತನ್ ವಿಕಾಸ್ ಹಾಗೂ ರಾಜಗುರು ಹೊಸಕೋಟೆಯವರು ಹಾಡಿರುವ ಡಾ ಸಿದ್ದಲಿಂಗಯ್ಯವರ ಕವಿತೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಷ್ಟ್ರಕವಿ ಕುವೆಂಪು ಅವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

0: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾದ ಹಿನ್ನೆಲೆ ಜಿಲ್ಲೆಯ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ತುಸು ತೊಂದರೆಯಾಗಿದ್ದು ಬಿತ್ತನೆ ವಿಳಂಬವಾಗಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವೆಡೆ ಟ್ಯಾಂಕರ್ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿವೆ. ಹಿಡಕಲ್ ಜಲಾಶಯದಲ್ಲಿ ಮುಂದಿನ ಎರಡು ತಿಂಗಳಿಗೆ ಪೂರೈಸಬಹುದಾದ ನೀರಿನ ಸಂಗ್ರಹವಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಪೂರೈಸಲು ಮಾತ್ರ ಬಳಸಬಹುದಾಗಿದೆ. ಜನರು ಆತಂಕಕ್ಕೆ ಈಡಾಗದಂತೆ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ತಾತ್ಕಾಲಿಕ ನೆರೆ ಮತ್ತು ಬರ ನಿರ್ವಹಣೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೋರಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಹಾಗೂ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನಪರ ಯೋಜನೆಗಳು ಹಾಗೂ ಅನುಷ್ಠಾನದ ಕುರಿತು ವಿಶೇಷ ಮಾಹಿತಿ ಕಾರ್ಯಾಗಾರ ಜರುಗಿತು. ಬೆಳಗಾವಿಯ ಕೆಎಲ್ಇ ಜವಾಹರ್ಲಾಲ್ ನೆಹರೂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿಜನ್ ಕರ್ನಾಟಕ 2026 ಪ್ರದರ್ಶಿನಿಯನ್ನು ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವೀಕ್ಷಿಸಿ ಮಾಹಿತಿ ಪಡೆದರು. ರಾಷ್ಟೀಯ ಆದಾಯ ಮತ್ತು ಅರ್ಹತೆ ಆಧಾರಿತ ವಿದ್ಯಾರ್ಥಿ ವೇತನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಯಿಂದ ಒಟ್ಟು 84 ಜನ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ವಡಗಾವಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿನಿಯರು ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 41,22,869 ಮತದಾರರಿದ್ದು ಆ ಪೈಕಿ 38,22,990 ಜನ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ. ಶೇಕಡ 93% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಜಿಲ್ಲೆಯ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶದಲ್ಲಿ ಸಂಪರ್ಕ ಸಾಧ್ಯವಾಗಿಸಲು 35 ಹೊಸ ಟವರ್ಗಳನ್ನು ಸ್ಥಾಪಿಸುತ್ತಿದೆ ಎಂದು ಪ್ರಧಾನ ಮಹಾಪ್ರಬಂಧಕ ವಿಕಾಸ್ ಜೈಕರ್ ತಿಳಿಸಿದ್ದಾರೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಕಳೆದ 2025 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ 246.9 ಕೋಟಿ ರೂಪಾಯಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ. ಪ್ರಸಕ್ತ ಹಂಗಾಮಿಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ 2,02,091 ರೈತರು ಹೆಸರು ನೋಂದಾಯಿಸಿದ್ದಾರೆ. 1,21,077 ಹೆಕ್ಟೇರ್ ಕೃಷಿ ಪ್ರದೇಶ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಜಿಲ್ಲೆಯ ಮನ್ನಳ್ಳಿಯ ಖಾಸಗಿ ರಸಗೊಬ್ಬರ ಮಾರಾಟ ಮಳಿಗೆಯಲ್ಲಿದ್ದ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಗೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಿನ್ನೆಲೆ ರಸಗೊಬ್ಬರ ನಿಯಂತ್ರಣ ಆದೇಶ 1983 ಕಲಂ 3 ಹಾಗೂ ಉಪಕಲಂ 3 ಅಡಿ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೂಮಿಪೂಜೆ ನೆರವೇರಿಸಿದರು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೀದರ್ನ ಶಿವನಗರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಪ್ರಸ್ತುತ ರಾಜ್ಯದಲ್ಲಿ ಬೀದರ್ ಸೇರಿದಂತೆ ಒಟ್ಟು 7 ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಹಾಸನ 102.2 MHz. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
3: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು, ಈ ಶಾಲೆ ಕುರಿತ ವಿಶೇಷ ಮಾಹಿತಿಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ತಪ್ಪದೇ ಆಲಿಸಿ ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ. ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ, ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಹಾಸನ. ಆಕಾಶವಾಣಿ ಹಾಸನ. ಈಗ ವೇಳೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.
4: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು, ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು, ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯ ವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ದಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ದಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು ಒಂದು ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
4: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಾಣಿಸಿಕೊಳ್ಳುವಂತಹ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇಡ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ 1,000 ಕೋಟಿ ರೂಪಾಯಿ ಹಣವಿದೆ. ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ

0: شکے.
1: ಚೈತ್ರ,
2: ಏನತ್ತೆ?
1: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
2: ಅಂದ್ರೆ?
1: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
2: ಮತ್ತೆ ವ್ಯವಹಾರ?
1: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
2: ಓ,
1: ಅಂದ್ರೆ UPI ಇಂದ?
2: ಹೌದಾ?
1: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
2: ಅದೇನತ್ತೆ?
1: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
2: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಸಮಯವಾಗಿದೆ ಸರಿಯಾಗಿ 6:50.45. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.

0: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ ಹಲಸಿರಿ ಹಲಸಿರಿ ಹಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ಪ್ರಮುಖ ಸಾಂಬಾರ ಬೆಳೆಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಸಾಂಬಾರ ಪದಾರ್ಥಗಳು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಯಾಕೆ ಅಂತ ಹೇಳಿದರೆ ನಮ್ಮ ದೇಶಕ್ಕೆ ವಿದೇಶಿಯರು ಬಂದದ್ದೇ ಈ ಒಂದು ಕಾರಣದಿಂದಾಗಿ. ಇಲ್ಲಿ ಯಥೇಚ್ಛವಾಗಿ ಸಾಂಬಾರ ಪದಾರ್ಥಗಳು ಲಭ್ಯ ಇತ್ತು, ಕೆಲವು ಕಡೆ ಸಾಗುವಳಿಯನ್ನು ಕೂಡ ಮಾಡಲಾಗ್ತಾ ಇತ್ತು. ಇದು ಬಹಳ ರುಚಿಯಾದಂತಹ ಒಂದು ಕಾರಣಕ್ಕೆ ಹಾಗೂ ನಮ್ಮ ಆಹಾರ ಪದಾರ್ಥಗಳಿಗೆ ಸುವಾಸನೆಯನ್ನು ನೀಡ್ತಾ ಇದ್ದಂತಹ ಕಾರಣಕ್ಕೆ ಇದರ ರಫ್ತನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಕೂಡ ಮಾಡಲಾಯಿತು. ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದ ಸಾಂಬಾರ ಪದಾರ್ಥಗಳು ಅಂತ ಹೇಳಿದರೆ ವಿಶ್ವದೆಲ್ಲೆಡೆ ಮಾನ್ಯತೆಯನ್ನು ಗಳಿಸಿಕೊಂಡಿದೆ. ನಮ್ಮ ದೇಶದಲ್ಲಿಯೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ವಿದೇಶಿ ವಿನಿಮಯವನ್ನು ಸಾಂಬಾರ ಪದಾರ್ಥಗಳು ತಂದುಕೊಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಅನೇಕ ತರಹದ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲಾಗ್ತಾ ಇದೆ. ಯಾವೆಲ್ಲ ಸಾಂಬಾರ ಪದಾರ್ಥಗಳನ್ನು ಪ್ರಮುಖವಾಗಿ ಬೆಳೆಯಲಾಗ್ತಾ ಇದೆ ಮತ್ತು ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇನ್ನೂ ಹೆಚ್ಚಿನ ಇಳುವರಿಯನ್ನು ಹೇಗೆ ಪಡೆದುಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿ ಆರ್ ಶಿವಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಸಾಂಬಾರ ಪದಾರ್ಥಗಳಿಗೆ ನಮ್ಮ ದೇಶ ಬಹಳ ಹೆಸರುವಾಸಿಯಾದಂತಹ ಒಂದು ದೇಶ. ಈ ಸಾಂಬಾರ ಬೆಳೆಗಳ ಒಂದು ಪರಿಚಯವನ್ನು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿಕೊಡಿ.
3: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಿವಕುಮಾರ್ ಬಿ ಆರ್ ಅಂತೇಳಿ. ನಾನು ಅರಸೀಕೆರೆ ತಾಲೂಕಿನಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತೇನೆ. ಮುಖ್ಯವಾಗಿ ಈ ದಿನ ನಾನು ಸ್ಪೈಸಸ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ದೇಶದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ದೇಶನ ಸಾಂಬಾರ ಬೆಳೆಗಳ ನಾಡು ಅಂತಲೇ ಕರೀತಾರೆ. ಮಸಾಲೆ ಬೆಳೆ

0: ನಾಡು ಅಂತಲೇ ಕರೀತಾರೆ. ನಾವು ಜಗತ್ತಿನ ಅತಿ ದೊಡ್ಡ ಉತ್ಪಾದಕರು, ಜೊತೆಗೆ ಬಳಕೆದಾರರು ಮತ್ತು ಎಕ್ಸ್ಪೋರ್ಟರ್ಸ್ ಕೂಡ ಆಗಿರ್ತೀವಿ. ಬೆಳಿತೀವಿ, ಬಳಸ್ತೀವಿ ಮತ್ತು ಮಾರ್ತೀವಿ. ನಮ್ಮಲ್ಲಿ ಮುಖ್ಯವಾಗಿ 70-100 ಬಗೆಯ ಸ್ಪೈಸಸ್ನ ನಾವು ಉತ್ಪಾದನೆ ಮಾಡ್ತೀವಿ. ನಾವು ಹೆಚ್ಚು ಕಮ್ಮಿ 200 ದೇಶಗಳಿಗೆ ಸ್ಪೈಸಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಸ್ಪೈಸಸ್ನ ಬಹುಮುಖ್ಯವಾಗಿ ಬೆಳೆಯೋ ಉದ್ದೇಶ ಮತ್ತು ಬಳಸೋ ಉದ್ದೇಶ ಏನು ಅಂದರೆ, ಅದು ಆಹಾರದಲ್ಲಿ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ, ಸುವಾಸನೆ ಕೊಡುತ್ತೆ, ಅದೇ ಥರ ಬಣ್ಣ ಕೊಡುತ್ತೆ, ಮತ್ತು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಸ್ಪೈಸಸ್ನ ಹೆಚ್ಚಾಗಿ ಬೆಳಿತೀವಿ. ಇವುಗಳ ಇಂಪಾರ್ಟೆನ್ಸ್ ಏನು ಅಂದರೆ, ಸರ್ ತಾವು ಹೇಳಿದಂಗೆ ಕೋಟಿಗಟ್ಟಲೆ ವ್ಯಾಪಾರ ಒಂದು. ನಮ್ಮ ದೇಶಕ್ಕೆ ಇದು 4.5 ಬಿಲಿಯನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಎಕ್ಸ್ಪೋರ್ಟ್ನ ನಾವು ಮಾಡ್ತಾ ಇರೋದು, ನಾವು ರೂಪಾಯಿಗಳಲ್ಲಿ ಹೇಳಿದಾರೆ 40,000 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳೋ ಅಷ್ಟು ಸ್ಪೈಸಸ್ನ ನಾವು ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ವಿದೇಶಿ ವಿನಿಮಯ ಬರ್ತಾ ಇದೆ. 13 ಲಕ್ಷ ಜನಗಳಿಗಷ್ಟು ರೈತಾಪಿ ವರ್ಗದ ಜನಗಳಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗನ ಸೃಷ್ಟಿ ಮಾಡಿದೆ. ಇದರಿಂದ ಇದು ಒಂದು ಮೇಜರ್ ಇಂಡಸ್ಟ್ರೀಸ್ಗೆ ಕಚ್ಚಾ ವಸ್ತುಗಳು ಕೂಡ ಆಗಿ ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ ಬಹುಮುಖ್ಯವಾಗಿ ನಾವು ಕಾಳುಮೆಣಸು, ಏಲಕ್ಕಿ, ಜಾಯಿಕಾಯಿ, ಚಕ್ಕೆ, ಲವಂಗ ಮತ್ತು ಬ್ಯಾಡಗಿ ಮೆಣಸಿನಕಾಯಿ, ಮೆಣಸಿನಕಾಯಿ ಮತ್ತು ಕ್ಯೂಮಿನ್, ಫೆನಲ್ ಸಾಕಷ್ಟು ಸ್ಪೈಸಸ್ನ ಬೆಳೀತಾ ಇದ್ವಿ. ತುಂಬಾ ಸಾಕಷ್ಟು ನಮ್ಮಲ್ಲಿ ಒಂದು 100 ಬಗೆಯ ಸ್ಪೈಸಸ್ನ ಬೆಳೀತಾ ಇದ್ವಿ. ಇವುಗಳು ತುಂಬಾ ಆರೋಗ್ಯದ ವಿಷಯದಲ್ಲಿ ನಮಗೆ ತುಂಬ ಒಂದು ಇಂಪಾರ್ಟೆನ್ಸ್ ಇದೆ. ಅದೇ ಥರ ನಮ್ಮ ದೇಶದಲ್ಲಿ ಬಹುಮುಖ್ಯವಾಗಿ ಸ್ಪೈಸಸ್ನ ಬೆಳೆಯೋ ರಾಜ್ಯಗಳು ಅಂದರೆ ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಗುಜರಾತ್ ಮತ್ತು ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ ಏನು ಅಸ್ಸಾಂ ಇದೆ, ಮಣಿಪುರ, ತ್ರಿಪುರ, ಮಿಜೋರಾಮ್, ಅರುಣಾಚಲ್ ಪ್ರದೇಶದಲ್ಲಿ ಕೂಡ ಬೆಳೀತಾ ಇದ್ದಾರೆ. ನಾರ್ತ್ ಈಸ್ಟಲ್ಲಿ ಬೆಳೆಯೋದು ಅದು ಸ್ವಲ್ಪ ಆರ್ಗ್ಯಾನಿಕ್ ಇದೆ, ನಾವು ಕಮರ್ಷಿಯಲಾಗಿ ಬೆಳೀತಾ ಇದ್ದೀವಿ. ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಏನು ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು ನಮಗೆ ಕೊಡುತ್ತೆ. ಇದರಿಂದ ಒಂದು ಎಕನಾಮಿಕಲ್ ಇಂಪಾರ್ಟೆನ್ಸ್ ಏನು ಅಂದರೆ, ಇದು ಒಳ್ಳೆ ವಿದೇಶಿ ವಿನಿಮಯನ ನಮಗೆ ತಂದು ಕೊಡ್ತಾ ಇದೆ. ನಾವು ಪ್ರಮುಖವಾಗಿ USAಗೆ, ಕೆನಡಾಗೆ, ಏನು GCC ನೇಷನ್ಸ್ ಇದೆ, ಗಲ್ಫ್ ಕೌನ್ಸಿಲ್ ಕಂಟ್ರೀಸ್ ಇದೆ, 8 ದೇಶಗಳ ಒಕ್ಕೂಟ ಪ್ಲಸ್ 4 ದೇಶಗಳು ಸೇರಿದೆ GCC ಕೌನ್ಸಿಲ್ಸಲ್ಲಿ. ದುಬೈ ಇರ್ಬೋದು, ಅಬುದುಬೈ ಇರ್ಬೋದು, ಸೌದಿ ಇರ್ಬೋದು, ಒಮನ್, ಕುವೈತ್, ಕತಾರ್, ಈ ದೇಶಗಳಿಗೆ ಬಹುಮುಖ್ಯವಾಗಿ ನಮ್ಮ ಸ್ಪೈಸಸ್ಗಳನ್ನ ನಾವು ಮಾರ್ತಾ ಇರ್ತೀವಿ. ಜೊತೆಗೆ ಅಲ್ಲಿ ನಮ್ಮ ದೇಶದ ಸ್ಪೈಸಸ್ಗೆ ಹೆಚ್ಚಿನ ಒಂದು ಬೇಡಿಕೆ ಕೂಡ ಇರುತ್ತೆ. ಇನ್ನೊಂದು ಇದು ಎಕನಾಮಿಕಲ್ ಇಂಪಾರ್ಟೆನ್ಸ್ ಏನು ಅಂದರೆ, ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಸಾಕಷ್ಟು ಉದ್ಯೋಗನ ಕೊಡ್ತಾ ಇದೆ. ಅಗ್ರಿಕಲ್ಚರ್ ಎಕಾನಮಿಲಿ ಒಂದು ಇವು ಕಮರ್ಷಿಯಲ್ ಕ್ರಾಪ್ಸ್ ಆಗಿರೋದ್ರಿಂದ ರೈತರ ಆದಾಯ ಕೂಡ ಜಾಸ್ತಿ ಆಗ್ತಾ ಇದೆ. ರೈತರ ಆದಾಯ ಕೂಡ ಜಾಸ್ತಿ ಆಗೋಕ್ಕೆ ಒಂದು ಕಾರಣ ಆಗ್ತಾ ಇದೆ. ಮತ್ತು ಇಂಡಸ್ಟ್ರಿಯಲೈಸೇಷನ್ ಇದು ಪ್ರೋಸೆಸ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ವ್ಯಾಲ್ಯೂ ಅಡಿಷನ್ ಮತ್ತು ಪ್ರೋಸೆಸಿಂಗ್ ತುಂಬ ಒಂದು ಪ್ರಮುಖ ಪಾತ್ರನ ಇಲ್ಲಿ ವಹಿಸುತ್ತೆ.
1: ಹೀಗೆ ನಮ್ಮ ದೇಶದಲ್ಲಿ ಸಾಂಬಾರ ಬೆಳೆಗಳು ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲಾಗುತ್ತೆ, ಇಲ್ಲಿ ಸಾಂಬಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿ ಮತ್ತು ಚಟುವಟಿಕೆಗಳು ಏನೇನಿದ್ದಾವೆ?
0: ಕರ್ನಾಟಕ ರಾಜ್ಯದ ಬಗ್ಗೆ ನಾವು ಹೇಳೋದಾದರೆ, ನಮ್ಮ ರಾಜ್ಯ ಕೂಡ ಒಂದು ಬಹುಮುಖ್ಯವಾದ ಸಾಂಬಾರ ಬೆಳೆಗಳನ್ನ ಬೆಳೆಯುವಂಥ ಒಂದು ರಾಜ್ಯ. ಇಲ್ಲಿ ನಾವು ಹೆಚ್ಚಿನದಾಗಿ ಕಾಳುಮೆಣಸು, ಏಲಕ್ಕಿ, ಜಾಯಿಕಾಯಿ, ಚಕ್ಕೆ, ಲವಂಗ ಮತ್ತು ಶುಂಠಿ, ಅರಿಶಿನ ಇವುಗಳನ್ನ ಬೆಳೀತಾ ಇರ್ತೀವಿ. ಮತ್ತು ನಾರ್ತ್ ಕರ್ನಾಟಕ ಭಾಗದಲ್ಲಿ ಮೆಣಸಿನಕಾಯಿ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ತಾರೆ. ಒಟ್ಟು ನಮ್ಮ ಭಾರತ ದೇಶದ ಬೆಳೀತಾರ ಭೂ ವಿಸ್ತೀರ್ಣದಲ್ಲಿ 10% ನಾವು ಕೂಡ ಬೆಳೀತಾ ಇರ್ತೀವಿ. 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇರ್ತೀವಿ. 10% ಏನು ಉತ್ಪಾದನೆ ಇದೆ ಅದರಲ್ಲಿ ನಮ್ದು 10% ಇರುತ್ತೆ. ನಮಗೂ ಕೂಡ ಒಳ್ಳೆ ಒಂದು ರೆವಿನ್ಯೂ ಜನರೇಷನ್ನು, ನಮ್ಮ ಗ್ರಾಮೀಣ ಭಾಗದ ಜನ ಕೂಡ ಒಂದು ಒಳ್ಳೆ ಉದ್ಯೋಗನ ಕೊಡ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಭಾಗ ಮತ್ತು ಏನು ಕೋಸ್ಟಲ್ ಏರಿಯಾ ಇದೆ, ಏನು ಸಮುದ್ರ ತೀರದ ಪ್ರದೇಶಗಳಿದೆ, ಇಲ್ಲಿ ನಾವು ಹೆಚ್ಚಾಗಿ ಬೆಳೀತಾ ಇದ್ದೀವಿ. ಬ್ಯಾಡಗಿ ಮೆಣಸಿನಕಾಯಿ ಒಂದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸಾಕಷ್ಟು ಬೆಳೀತಾ ಇರ್ತಾರೆ. ಬಹುಮುಖ್ಯವಾಗಿ ಮಲೆನಾಡು ಭಾಗಗಳೇನಿದೆ, ಈ ಸ್ಪೈಸಸ್ನ ಬೆಳೀಲಿಕ್ಕೆ ಒಂದು ಉತ್ತಮವಾದ ಪ್ರದೇಶ. ಯಾಕೆಂದರೆ ನಮ್ಮಲ್ಲಿ ಇಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ, ದಟ್ಟವಾದ ಅರಣ್ಯ ಪ್ರದೇಶ ಇದೆ, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರೋಂಥ ಭೂಮಿ ಇದೆ, ಮತ್ತು ನಮ್ಮ ಹ್ಯುಮಿಡಿಟಿ ಕೂಡ ಹೆಚ್ಚಿನದೊಂದಿದೆ. ಸ್ಪೈಸಸ್ಗೆ ಏಳು ಮಾಡಿಸ್ತಾಗಿದೆ ನಮ್ಮ ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳು.
1: ಹಾಗಾಗಿ ಕರ್ನಾಟಕ ಕೂಡ ಸಾಂಬಾರ ಪದಾರ್ಥಗಳು ಅಥವಾ ಸಾಂಬಾರ ಬೆಳೆಗಳನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ಪ್ರಮುಖವಾದಂಥ ರಾಜ್ಯ,
0: ಬಹುಪ್ರಮುಖವಾದ ರಾಜ್ಯ.
1: ಹೌದು, ಇನ್ನು ನಮ್ಮ ಸುತ್ತಮುತ್ತಲೇ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ನಮ್ಮ ಸಕಲೇಶ್ಪುರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಏಲಕ್ಕಿ ಮತ್ತು ಕಾಳುಮೆಣಸನ್ನು ಬೆಳೆಯಲಾಗುತ್ತೆ. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಶುಂಠಿ ಒಂದು ಪ್ರಧಾನವಾದಂಥ ವಾಣಿಜ್ಯ ಬೆಳೆ ಆಗಿದೆ ಮತ್ತು ಸಾಂಬಾರ ಪದಾರ್ಥದ ಬೆಳೆ ಆಗಿದೆ.
0: ನಮ್ಮ ಕರ್ನಾಟಕದಲ್ಲಿ ನಾವು ಹೇಳೋದಾದರೆ ಬಹುಮುಖ್ಯವಾಗಿ ನಮ್ಮ ಏನು ಸ್ಪೈಸಸ್ ಕ್ರಾಪ್ಸ್ನ ಈ ಸಾಂಬಾರು ಬೆಳೆಗಳನ್ನ ಬೆಳೆಯುವಂಥ ಪ್ರದೇಶಗಳು ಅಂದರೆ ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ಮಂಗಳೂರು, ಉಡುಪಿ, ಕಾರವಾರ ಮತ್ತು ಬ್ಯಾಡಗಿ ಏನಿದೆ, ಹಾವೇರಿ ಇದೆ, ಅಲ್ಲಿ ಬೆಳಿತೀವಿ. ಹೆಚ್ಚಿನ ಪ್ರದೇಶದಲ್ಲಿ ನಮ್ಮಲ್ಲಿ ಏನು ತೋಟಗಳಿದೆ, ನೀವು ಹೇಳ್ದಂಗೆ ಸರ್, ತೋಟಗಳಲ್ಲಿ ಅಂತರ್ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಇವನ್ನ ನಾವು ಸಾಕಷ್ಟು ಬೆಳೀತಾ.

0: ಅಡಿಕೆ ತೋಟಗಳಿರ್ಬೋದು, ಕಾಫಿ ಇರ್ಬೋದು. ಕಾಫಿಯಲ್ಲಿ ನಾವು ಎಲ್ಲ ಕಡೆ ನಾವು ಕಾಳುಮೆಣಸನ್ನ ನೋಡ್ಬೋದು. ಅದೇ ಥರ ನಮ್ಮಲ್ಲಿ ಹೆಚ್ಚಿನ ಮಳೆ ಆಗಂಥ ಪ್ರದೇಶ ಮಂಗಳೂರು ಭಾಗಕ್ಕೆ ಹೊಂದ್ಕೊಂಡಂಗೆ, ಮಲೆನಾಡಿನಿಂದ ಮಂಗಳೂರು ಭಾಗಗಳಿಗೆ ಹೋಗೋ ರೀಜನಲ್ಲಿ ನಮ್ಮ ಸಕಲೇಶಪುರ ತಾಲೂಕಲ್ಲಿ ನೀವು ಸಾಕಷ್ಟು ಕಾಳುಮೆಣಸು ನೋಡ್ಬೋದು. ಪ್ಯೂರ್ ಪ್ಲಾಂಟೇಷನ್ಸ್ ಕೂಡ ಇದೆ. ಹಾಗೆಯೇ ಈ ಮಂಗಳೂರು ಭಾಗಗಳಲ್ಲಿ ಅಡಿಕೆ ತೋಟಗಳು, ಚಕ್ಕೆ, ಲವಂಗ, ಜಾಯಿಕಾಯಿ ನೀವು ಸಾಕಷ್ಟು ನೋಡ್ಬೋದು. ಇನ್ನು ನಮ್ಮ ಬಯಲು ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ಬೋದು, ಇಲ್ಲ ಮಡಿಕೇರಿ ಅಥವಾ ಚಿಕ್ಕಮಗಳೂರಲ್ಲಿ ಸಾಕಷ್ಟು ಶುಂಠಿ ಅರಿಶಿನ. ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವು ನೋಡೋದಾದರೆ ಅರಕಲ್ಗೋಡ್ ಭಾಗದಲ್ಲಿ ಸಾಕಷ್ಟು ಅರಿಶಿನ ಕೂಡ ಬೆಳೀತಾರೆ.
1: ಹಸಿಮೆಣಸಿನಕಾಯಿ ಇದೆಲ್ಲದರ ಒಂದು ಸಾಗುವಳಿ ಇರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಸಾಂಬಾರ ಪದಾರ್ಥಗಳು ಯಾವ್ಯಾವ?
0: ಹಾಸನ ಜಿಲ್ಲೆಯಲ್ಲಿ ನಮ್ಮಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಸಾಂಬಾರ ಪದಾರ್ಥಗಳು ಅಂದರೆ ಕಾಳುಮೆಣಸು, ಏಲಕ್ಕಿ, ಶುಂಠಿ, ಅರಿಶಿನ. ಮತ್ತು ಬೇಸಿಗೆಯಲ್ಲಿ ನಮ್ಮಲ್ಲಿ ಮೆಣಸಿನಕಾಯಿ ಬೆಳೀತಾರೆ, ಬಟ್ ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಟ್ ನಮ್ಮಲ್ಲಿ ಕಾಳುಮೆಣಸು ಮತ್ತು ಏಲಕ್ಕಿ ಇದೆ, ಅದು ಅದನ್ನ ಹೆಚ್ಚಾಗಿ ಬೆಳೀತಾ ಇದೆ. ಶುಂಠಿ ಅರಿಶಿನೂ ಅಷ್ಟೇ ಪ್ರದೇಶದಲ್ಲಿದೆ. ಇನ್ನು ಕೆಲವೊಂದು ಭಾಗಗಳಲ್ಲಿ ನಮ್ಮ ಮಲೆನಾಡು ಭಾಗಗಳಲ್ಲಿ ಜಾಯಿಕಾಯಿ ಇದೆ, ಚಕ್ಕೆ ಇದೆ, ಲವಂಗ ಇದೆ, ಕಾಫಿ ತೋಟಗಳನ್ನ ನಾವು ಕಾಣ್ಬೋದು. ಬಹುಮುಖ್ಯವಾಗಿ ಸಕಲೇಶಪುರ, ಬೇಲೂರು, ಆಲೂರು, ಅರಕಲ್ಗೋಡ್ ಭಾಗದಲ್ಲಿ ನಾವು ಸಾಕಷ್ಟು ಸ್ಪೈಸಸ್ ಕ್ರಾಪ್ಸ್ನ ಬೆಳೀತಾ ಇದ್ದೀವಿ. ಪ್ಯೂರ್ ಕ್ರಾಪ್ಸ್ನು ನೋಡ್ಬೋದು, ಮಿಕ್ಸ್ಡ್ ಕ್ರಾಪ್ಸ್ನು
1: ನೋಡ್ಬೋದು. ಇನ್ನು ಏಲಕ್ಕಿ ತಾವು ಹೇಳಿದಾಗೆ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂಥ ಒಂದು ಸಾಂಬಾರ ಪದಾರ್ಥದ ಬೆಳೆ ಮತ್ತು ಹೆಚ್ಚು ಬೆಲೆಯನ್ನು ತಂದುಕೊಡ್ತಾ ಇರ್ತಕ್ಕಂಥ ಒಂದು ಬೆಳೆ. ಇದನ್ನು ಸಕಲೇಶಪುರ ತಾಲೂಕಿನಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತೆ. ಕಾಫಿ ಬೆಳೆಯೋದಕ್ಕಿಂತ ಮೊದಲು ಪ್ರಧಾನವಾಗಿದ್ದು ಏಲಕ್ಕಿ. ಆ ಒಂದು ಜಾಗವನ್ನು ಕಾಫಿ ಇವತ್ತು ಆಕ್ರಮಿಸ್ಕೊಂಡಿದೆ ಅಂತ ಹೇಳಿ ನಾವು ಹೇಳ್ಬೋದು. ಇವತ್ತಿಗೂ ಕೂಡ ಸಾಕಷ್ಟು ಏಲಕ್ಕಿ ಇರೋಂಥದ್ದನ್ನು ನಾವಲ್ಲಿ ಗಮನಿಸ್ಬೋದು. ಈ ಏಲಕ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
0: ಏಲಕ್ಕಿ ನಮ್ಮ ಏನು ಸಕಲೇಶಪುರ ಭಾಗಗಳಿದೆ ಅದು ತುಂಬ ಬೆಳೀಲಿಕ್ಕೆ ತುಂಬ ಸೂಕ್ತವಾಗಿದೆ. ಒಳ್ಳೆ ಎಲಿವೇಶನ್ ಇದೆ, ಭೂಮಟ್ಟ ನಮಗೆ ಏನು ಒಂದು 600 meters ತೌಸಂಡ್ 500 meters ನಾವು ಏಲಕ್ಕಿ ಬೆಳೀಲಿಕ್ಕೆ ಸೂಕ್ತವಾಗಿದೆ. ನಮ್ಮ ಮಣ್ಣು ಕೂಡ ತುಂಬ ಆರ್ಗ್ಯಾನಿಕ್ ಮ್ಯಾಟರ್ಸಿಂದ ಕೂಡಿದೆ. ನಮ್ಮಲ್ಲಿ ಸಕಲೇಶಪುರ, ಆಲೂರು, ಬೇಲೂರಲ್ಲಿ ಏನು ಮಲೆನಾಡು ಭಾಗ ಇದೆ, ಇಲ್ಲಿ ನಾವು ಶೇಡ್ನ ನೋಡ್ಬೋದು. ಏಲಕ್ಕಿಗೆ ಬಹುಮುಖ್ಯವಾಗಿ ಒಂದು ಶೇಡ್ನ ಅವಶ್ಯಕತೆ ಇರುತ್ತೆ, ನೆರಳಿನ ಅವಶ್ಯಕತೆ ಇರುತ್ತೆ. 50% ಶೇಡ್ ಬೇಕು. ಇದನ್ನ ಪ್ಯೂರ್ ಆಗಿ ವಿಥೌಟ್ ಶೇಡ್ ನಾವು ಬೆಳೀಲಿಕ್ಕೆ ಬರೋದಿಲ್ಲ. ಮತ್ತೆ ಭೂಮಿಯ ಒಂದು pH 5.5-6.5 ಒಳಗಿರಬೇಕು. ಅದು ನಮ್ಮ ಭೂಮಿಗೆ ಸೂಕ್ತವಾಗಿದೆ. ಈ ನಮ್ಮ ಮಲೆನಾಡು ಭಾಗದ pH ಕೂಡ ಹೊಂದಾಣಿಕೆ ಆಗುತ್ತೆ. ಮತ್ತೆ ಡೀಪ್ ಸಾಯಿಲ್ ಇದೆ, ರೆಡ್ ಸಾಯಿಲ್ ಇದೆ, ಹಾಗಾಗಿ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಬಿಸಿಯಾಗಿ ಏಲಕ್ಕಿ ಬೆಳೆಯೋದಾದ್ರೆ ಮುಂಗಾರು ಟೈಮ್ನಲ್ಲಿ, ಜೂನ್ ಜುಲೈ ಮಳೆ ಬೀಳುವಂಥ ಸಮಯದಲ್ಲಿ ನಾವು ಸೀಲಿಂಗ್ಸ್ನ ತಂದು ಬೆಳೆ ಮಾಡ್ಕೊಂಡು, ಹೌದು, ಕಂದುಗಳನ್ನ ತಂದು ಬೆಳೆ ಮಾಡ್ಕೊಬೋದು. ನಮ್ಮ ಸಕಲೇಶಪುರದಲ್ಲೇ ಸಾಂಬಾರು ಮಣ್ಣಳ್ಳಿ ಕೂಡ ಇದೆ, ಅಲ್ಲೂ ಕೂಡ ಸಿಗ್ತದೆ ಸೀಲಿಂಗ್ಸ್. ಏಲಕ್ಕಿ ಅಂತಲೇ ಹೇಳೋದಿಲ್ಲ, ಸ್ಪೈಸಸ್ ಕ್ರಾಪ್ಸಲ್ಲಿ ಬಹುಮುಖ್ಯ ಅಂದರೆ ನಾವು ತೋಟನ ಹೈಜಿನ್ ಮೇಂಟೈನ್ ಮಾಡೋದೇ ತುಂಬ ಇಂಪಾರ್ಟೆಂಟ್. ಇಲ್ಲೇನು ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಪೆಸ್ಟ್ ಅಂಡ್ ಡಿಸೀಸ್ ಇನ್ಸಿಡೆನ್ಸ್ ಯಾಕೆ ನೋಡ್ತೀವಿ ಅಂದರೆ ಹೈಜಿನ್ ಕಮ್ಮಿ ಆದಾಗ, ಏನು ಸ್ವಚ್ಛತೆ ಕಮ್ಮಿ ಆದಾಗ. ಕಾರ್ಡಮಮ್ಮಲ್ಲಿ ನಮಗೆ ಮುಖ್ಯವಾಗಿ ನಾವು ನೋಡೋ ಅಂಥ ಸಮಸ್ಯೆ ಅಂದರೆ, ಕಾಣೋ ಅಂಥ ಸಮಸ್ಯೆ ಅಂದರೆ ಬೀಟಲ್ ಸಮಸ್ಯೆ, ಕಾಂಡ ಕೊರಿಯೋವಂಥದ್ದು. ಮತ್ತು ಏನು ಏಲಕ್ಕಿದು ಕ್ಯಾಪ್ಸಲ್ ಇರುತ್ತೆ, ಕಾಯಿ ಇರುತ್ತೆ, ಅದು ಕಾಯಿ ಕೊರಕ ರೋಗಗಳನ್ನ ನೋಡ್ತೀವಿ. ಏನು ಬೋರರ್ ಇರುತ್ತೆ, ಅದು ಒಂದು ತೂತ ಮಾಡ್ಕೊಂಡು ಹೋಗೋಂಥದ್ದು ನೋಡಿರ್ತೀವಿ. ಅದು ಆ ಕಾಂಡ ಎಲ್ಲ ಡ್ರೈ ಆಗ್ತಾ ಇರುತ್ತೆ, ಒಣಗಿ ಅದು ಕುಸ್ ಬೀಳುತ್ತೆ. ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಆದಷ್ಟು ತೋಟನ ಕ್ಲೀನಾಗಿಡೋವಂಥದ್ದು. ಮತ್ತು ಸುತ್ತಮುತ್ತ ಎಲ್ಲೂ ಬಾಳೆ ಮತ್ತು ಈ ಗೆಣಸಿನ ಬೆಳೆ ಮತ್ತೆ ಕಳೆಗಳ ನಿರ್ವಹಣೆ ಬಹುಮುಖ್ಯ. ಇಲ್ಲಿ ಕಳೆಗಳ ನಿರ್ವಹಣೆ ವರ್ಷಕ್ಕೆ 3-4 times
1: ಮಾಡಬೇಕು.
0: ಮತ್ತೆ ಏನು ಹಳೆದಾದಂಥ ಕಂದುಗಳು, ಆ ಹಳೆದಾದಂಥ ಕಂದುಗಳನ್ನ ತೆಗೆಯುವಂಥದ್ದು, ಒಣಗಿರೋಂಥ ಕಂದುಗಳನ್ನ ತೆಗೆಯುವಂಥದ್ದು, ಗಿಡಗಳನ್ನ ಶುಚಿಯಾಗಿಡೋವಂಥದ್ದು ಬಹುಮುಖ್ಯ ಪಾತ್ರನ ವಹಿಸ್ತದೆ, ಬಹುಮುಖ್ಯ ಪಾತ್ರ ವಹಿಸ್ತದೆ. ಅದೇ ಥರ ನಮ್ಮಲ್ಲಿ ಕೆಮಿಕಲ್ ಮೆಥಡ್ ಅಂದರೆ ನಾವು ಇಮಿಡೋಕ್ಲೋರೋಪಿಡ್ ಸ್ಪೈನೋಸಿಡ್ನ ನಾವು ಸ್ಪ್ರೇ ಮಾಡೋದು 0.5% ಹಾಕ್ಕೊಂಡು. ಬಟ್ ಅದಕ್ಕಿಂತ ಮುಂಚೆ ತೋಟಗಳನ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಳೋದು ತುಂಬ ಬಹುಮುಖ್ಯ. ಕೆಮಿಕಲ್ಸ್ಗೆ ಆದಷ್ಟು ಹೋಗ್ದಲ್ಲೇ ಇರೋದು ಉತ್ತಮ. ನೀಮ್ ಆಯಿಲ್ನ ಯೂಸ್ ಮಾಡ್ಕೊಳೋದು ಕೂಡ 2-3% ಕೂಡ ಎಫೆಕ್ಟಿವ್ ಆಗಿರುತ್ತೆ. ಬಟ್ ತೋಟಗಳನ್ನ ನೀಟಾಗಿ ಇಟ್ಕೊಳೋವಂಥದ್ದು. ಏಲಕ್ಕಿಲಿ ಇನ್ನೊಂದು ಏನು ಅಂದರೆ ನೀರು ನಿಲ್ದಂಗೆ ನೋಡ್ಕೋಬೇಕು, ಎಲ್ಲೂ ನೀರು ನಿಲ್ದಂಗೆ ನೋಡ್ಕೋಬೇಕು. ಏಲಕ್ಕಿನ ಸಾಮಾನ್ಯವಾಗಿ ನಾವು ಇಳಿಜಾರು ಪ್ರದೇಶದಲ್ಲೇ ಬೆಳೆಯೋದು, ನೀರು ನಿಲ್ಲ ಅಂಥದ್ದಿರಲ್ಲ. ಇತ್ತೀಚೆಗೆ ಕಾಫಿ ತೋಟದಲ್ಲಿ ಎಲ್ಲಿ ಕೆಳಗೆ ನೀರಿನ ಒಂದು ಪಸೆ ಜಾಸ್ತಿ ಇರುತ್ತೆ ಅಂತ ಕಡೆಯಿಂದ ನಾವು ತೋಟಗಳು ಹಾಕೋತೀವಿ. ನಾನೇ ಸಕಲೇಶಪುರದಾಗಿರೋದ್ರಿಂದ ನಮ್ಮ ತೋಟಗಳಲ್ಲಿ ಕೆಳಗೆ ಇಳಿಜಾರ್ನಲ್ಲಿ ಅಡಿಕೆ ಹಾಕೋ ಜಾಗದಲ್ಲಿ ನಾವು ಹಾಕಿರ್ತೀವಿ. ಅಲ್ಲಿ ಹಾಕಿದಾಗ ಏನಾಗುತ್ತೆ, ಡ್ರೈನೇಜ್ ಕೊಡಬೇಕು. ಡ್ರೈನೇಜ್ ಕೂಡ ಒಂದು ವೆರಿ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಡೋದು ತುಂಬ ಸೂಕ್ತ. ಒಂದು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಆ ಬೆಳೆಗೆ ಏನು ಬೇಕೋ ಅದನ್ನ ನಮ್ಮ ಇಲಾಖೆ ಆದರಾಯಿತು, ಇಲ್ಲ ಸ್ಪೈಸಸ್ ಬೋರ್ಡ್ ಆದರಾಯಿತು, ಒಂದು ಸತಿ ಕಂಡು ಅವ್ರಿಗೆ ಅದರಲ್ಲಿ ಏನು ಕೊರತೆ ಅನ್ನೋದನ್ನ ನೋಡಿಕೊಂಡು ಸ್ಪೈಸಸ್ ಕ್ರಾಪ್ಸ್ಗೆ ಮಿನಿಮಮ್ ಗೊಬ್ಬರ ಕೊಡೋದು ಕೂಡ ತುಂಬ ಉಪಯುಕ್ತ. ಅದರಲ್ಲಿ ಏನಂದರೆ ಟ್ರೈಕೋಡರ್ಮ ಮಿಕ್ಸ್ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರನ ವರ್ಷದಲ್ಲಿ 2 times ಕೊಡೋದು ತುಂಬ ಮುಖ್ಯ. ಒಂದು ತೋಟ ಕ್ಲೀನಾಗಿ ಇಟ್ಕೊಳೋದು, ಇನ್ನೊಂದು ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮ ಮಿಕ್ಸ್ ಮಾಡ್ಕೊಂಡು ಕೊಡೋ ಅಂಥದ್ದು. ಮತ್ತು ಯಾವುದೇ ಥರದ ವೋಸ್ಟ್

0: ಮೆಣಸುಗಳು ಇಲ್ದಂಗೆ ನೋಡ್ಕೊಳೋದು ಬಹುಮುಖ್ಯ ಆಗಿರುತ್ತೆ ಕಾಳುಮೆಣಸಲ್ಲಿ. ಇನ್ನು ನಾವು ರೋಗ ಅಂತ ನೋಡಿದ್ರೆ ಕಟ್ಟೆ ಡಿಸೀಸ್ ಬರುತ್ತೆ ಮೇಜರ್ ಆಗಿ. ಕಟ್ಟೆ ಡಿಸೀಸ್ ಅದು ವೆಕ್ಟರ್ ಇಂದ ಬರುವಂಥದ್ದು. ಅಲ್ಲೂ ಕೂಡ ನಾವು ಇಮಿಡೋಕ್ಲೋರೋಪಿಡ್ ಅಥವಾ ಸ್ಪೈನೋಸ್ಪ್ಯಾಡ್ನ ಯೂಸ್ ಮಾಡ್ಕೊಳೋದು ಉತ್ತಮ ಇರುತ್ತೆ. ಬಟ್ ಏನು ಅಂದರೆ ಆದಷ್ಟು ಕಳೆಗಳನ್ನ ನಾವು ಕಮ್ಮಿ ಮಾಡ್ಕೊಂಡ್ರೆ ಈ ರೋಗಗಳು ಬರೋದಿಲ್ಲ. ಕಟ್ಟೆ ಡಿಸೀಸಲ್ಲಿ ನಾವು ಏನು ಮಾಡಬೇಕು ಮೊದಲು ಅನ್ನೋದ್ರೆ, ಬಹುಮುಖ್ಯವಾಗಿ ನಾವೇನು ಸಸಿಗಳನ್ನ ತರ್ತೀವಿ ಅದು ರೋಗಮುಕ್ತ ಪ್ರದೇಶದಿಂದ ತರಬೇಕು, ಮತ್ತು ಡಿಸೀಸ್ಗೆ ರೆಸಿಸ್ಟೆಂಟ್ ಆಗಿರೋ ವೆರೈಟಿಗಳನ್ನ ತರಬೇಕು. ಅದೇ ಥರ ತೋಟಗಳನ್ನ ಹೈಜೀನ್ ಆಗಿ ಇಟ್ಕೋಬೇಕು. ಮತ್ತೆ ನಾವು ಸೀಡ್ಸ್ನ ತಂದಾಗ ಒಂದು ಸೀಡ್ ಟ್ರೀಟ್ಮೆಂಟ್ ಅಂತ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ಕೊಳ್ತಾ ಹೋದ್ರೆ ಒಂದೆರಡು ಮೂರು ಪ್ರಿವೆಂಟಿವ್ ಸ್ಪ್ರೇಸ್ನ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ, ಅದೇನಂತ ದೊಡ್ಡ ಆಗಲ್ಲ. ಬಟ್ ಏನಂದ್ರೆ ರೋಗ ಬಂದಿರೋ ಅಂಥದ್ದು ಮತ್ತೆ ಗಿಡದಲ್ಲಿ ಒಣಗಿರೋ ಅಂಥದ್ದು ಮತ್ತೆ ಏನು ಇನ್ಫೆಕ್ಟೆಡ್ ಆಗಿದೆ ಆ ಬ್ರಾಂಚಸ್ನ ಮತ್ತೆ ಗಿಡನ ತೆಗೆದು ದೂರದಲ್ಲಿ ಹಾಕುವಂಥದ್ದು ಸುಡೋಂಥದ್ದು ಭಾರಿ ಮುಖ್ಯ.
1: ಸುಧಾರಿತ ತಳಿಗಳು ಯಾವ್ಯಾವಿದೆ ಸರ್ ಇಲಾಖೆಯಲ್ಲಿ?
0: ಈಗ SK1 ಅಂತ ಇದೆ, 14 ಅಂತ ಇದೆ, ಕೂರ್ಗದ ಒಂದು ಸೀರೀಸ್ ಇದೆ. ಈ ಸೀರೀಸ್ಗಳು ತುಂಬಾ ಚೆನ್ನಾಗಿದೆ.
1: ಮತ್ತೆ ನೆಲ್ಯಾಣಿ ಗೋಲ್ಡ್ ಹೆಚ್ಚು ಜನಪ್ರಿಯವಾಗಿರತಕ್ಕಂತ
0: ಇತ್ತೀಚಿನಲ್ಲಿ ಅದು ಕೂಡ ನಮ್ಮ ಸಕಲೇಶ್ಪುರದಲ್ಲಿ ಹೆಚ್ಚಿನದಾಗಿ ಬರ್ತಾ ಇದೆ, ಹೆಚ್ಚಿನದಾಗಿ ಬರ್ತಾ ಇದೆ.
1: ಅದನ್ನು ಕೂಡ
0: ನಾವು ಬೆಳ್ಕೋಬಹುದು. ಏಲಕ್ಕಿ ನಮಗೆ ಒಳ್ಳೆ ಆಹಾರ ಪದಾರ್ಥಗಳಿಗೆ ಒಂದು ಒಳ್ಳೆ ಸುವಾಸನೆ ಕೊಡುತ್ತೆ. ಇದನ್ನ ಹೆಚ್ಚಿನದಾಗಿ ಸ್ವೀಟ್ಸ್ ನಲ್ಲಿ ತುಂಬಾ ಬಳಸ್ತಾರೆ, ವಿಶೇಷವಾಗಿ ನಾನ್ ವೆಜ್ ಅಲ್ಲಿ ಕೂಡ ಸಾಕಷ್ಟು ಬಳಸ್ತಾರೆ. ಇದಕ್ಕೆ ಗಲ್ಫ್ ನೇಷನ್ಸ್ ಅಲ್ಲಿ ತುಂಬಾನೇ ಒಂದು ಬೇಡಿಕೆ ಇದೆ. ಏಲಕ್ಕಿನ ನಾವು ಏನಾಗಿ ಈ ಪ್ರೊಸೆಸ್ ಮಾಡ್ತಾರೆ, ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಪೌಡರ್ ಮಾಡ್ತಾರೆ, ಮೌತ್ ಫ್ರೆಷ್ನರ್ ಆಗಿ ಮಾಡ್ತಾರೆ, ಏಲಕ್ಕಿಯಿಂದ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಒಲಿಯೋರಸನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಮತ್ತೆ ಸ್ವೀಟ್ಸ್ಗಳಲ್ಲಿ ಆದಷ್ಟು ಬಳಸ್ತಾರೆ, ಮಸಾಲ ಪದಾರ್ಥಗಳಾಗಿ ಇದನ್ನ ಸಾಕಷ್ಟು ಬಳಸ್ತಾರೆ. ಇದು ಇದರ ಒಂದು ವಿಶೇಷತೆ. ಇತ್ತೀಚಿನ ದಿನಗಳಲ್ಲಿ ನಾವು ತಳಿಗಳ ಬಗ್ಗೆ ನೋಡೋದಾದ್ರೂ ನಮಗೆ ಮೂಡಿಗೆರೆ 1 ಇದೆ, PV1 ಇದೆ, SKP14 ಇದೆ, ICRI 1-4. ಈ ಬೆಳೆಗಳು ಮಲ್ಬಾರ್ ಟೈಪ್, ಮಲ್ಬಾರ್ ಟೈಪಲ್ಲಿ ನಮಗೆ ನೆಲಡಿಗೈನ ಅಥವಾ ಗೋಲ್ಡ್ ಕೂಡ ಬರುತ್ತೆ. ಅವು ಕೂಡ ಒಂದು ಒಳ್ಳೆ ತಳಿಗಳು.
1: ಏಲಕ್ಕಿಯ ನಂತರ ಮತ್ತೊಂದು ಪ್ರಧಾನವಾದಂತಹ ಸಾಂಬಾರ ಪದಾರ್ಥ ಅಂತ ಹೇಳಿದರೆ ಕಾಳುಮೆಣಸು. ಅದನ್ನು ಕೂಡ ನಮ್ಮ ಸುತ್ತಮುತ್ತ ಹೆಚ್ಚಿನದಾಗಿ ಬೆಳೆಯಲಾಗ್ತಾ ಇದೆ. ಈ ಕಾಳುಮೆಣಸಿನಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೆ ಇನ್ನೂ ಉತ್ತಮವಾದಂತಹ ಇಳುವರಿಯನ್ನು ಹಾಗೂ ಗುಣಮಟ್ಟದ ಒಂದು ಕಾಳುಗಳನ್ನು ಪಡೆಯಬಹುದು?
0: ನಮ್ಮಲ್ಲಿ ಕಾಳುಮೆಣಸನ್ನ ನಾವು ಕಾಫಿ ತೋಟಗಳಲ್ಲಿ ಮತ್ತು ಅಡಿಕೆ ತೋಟಗಳಲ್ಲಿ ಅಂತರ್ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಬೇರೆ ದೇಶಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ಅದನ್ನ ಮೊನೊಕ್ರಾಪ್ ಆಗಿ ಕೂಡ ಬೆಳೀತಾ ಇದ್ದಾರೆ, ಪೋಲ್ಸ್ ಮೇಲೆ ಬೆಳೀತಾ ಇದ್ದಾರೆ. ಬಟ್ ನಮ್ಮಲ್ಲಿ ನಾವು ಮೊನೊಕ್ರಾಪ್ಗಿಂತ ಇಂಟರ್ಕ್ರಾಪ್ ಆಗಿ ಬೆಳೀತಾ ಇದ್ದೀವಿ. ಇದರಿಂದ ಒಳ್ಳೆ ಆದಾಯ ಬರ್ತಾ ಇದೆ. ಕಾಫಿ ತೋಟಗಳಲ್ಲಿ ಇವತ್ತು ನಮಗೆ ಕಾಫಿಗಿಂತ ಕಾಳುಮೆಣಸಿನಲ್ಲೇ ಒಂದು ಹೆಚ್ಚು ಆದಾಯ ಬರೋದನ್ನ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಕಾಳುಮೆಣಸು ತುಂಬ ಚೆನ್ನಾಗಿ ಬರುತ್ತೆ. ಕಾಳುಮೆಣಸಿಗೂ ಏಲಕ್ಕಿಯಂತೆ ಒಂದು ನಮ್ಮ ಮಲೆನಾಡು ಭಾಗ ತುಂಬ ಸೂಕ್ತವಾಗಿದೆ. ಭೂಮಿಯಲ್ಲಿ ಸಾಕಷ್ಟು ಆರ್ಗ್ಯಾನಿಕ್ ಕಂಟೆಂಟ್ ಇರೋದು ಅಂಥದ್ದು, 5.5-6.5 ಒಳಗೆ PH ಇರೋವಂಥದ್ದು, ಒಳ್ಳೆ ಮಳೆ ಆಗೋವಂಥದ್ದು, ಎಲಿವೇಷನ್ನು 300-1500 ಎಲ್ಲ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಇದು ಕೂಡ ಸ್ವಲ್ಪ ಶೇಡ್ನ ಬಯಸುತ್ತೆ. ಒಳ್ಳೆ ಮಳೆ ಬೇಕು, 1500 mm ಇಂದ ಒಂದು 3000 mm ವರೆಗೂ ಮಳೆ ಬೇಕು ಇದಕ್ಕೆ. ಆ ಮಳೆ ಇರೋವಂಥ ಪ್ರದೇಶದಲ್ಲಿ ಎಲ್ಲೇ ಬೆಳೆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಕಾಳುಮೆಣಸಿನ ಹೊಸ ತಳಿಗಳು ಕೂಡ ಸಾಕಷ್ಟು ನೋಡ್ತಾ ಇದ್ದೀವಿ. ಬಟ್ ರೈತರಿನೂ ಪಣಿಯೂರು 1 ಅಲ್ಲೇ ಇದ್ದಾರೆ, 1 ಓಲ್ಡ್ ಸೀರೀಸ್ ಅಲ್ಲೇ ಇದ್ದಾರೆ. ಕರಿಮುಂಡ ಕ್ರಾಸ್ ಮಾಡಿರೋಂಥ ತಳಿಗಳು ಕೂಡ ಪಣಿಯೂರು 6-7, ಪಣಿಯೂರು 5, ಕರಿಮುಂಡ, ಶ್ರೀಕರ, ಶುಭಕರ, ಪಂಚಮಿ ಇವೆಲ್ಲ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಇಡುಕಿಯಿಂದ ಎಲ್ಲ ಒಂದು ಸ್ವಲ್ಪ ಹೊಸ ಥರದ ಕಾಳುಮೆಣಸಿನ ತಳಿಗಳನ್ನ ತಂದು ಜನ ಬೆಳೀತಾರೆ, ಬೆಳಿಬೋದು, ಏನು ತೊಂದರೆ ಇಲ್ಲ. ಕಾಳುಮೆಣಸಿಗೆ ಏನು ಅಂದರೆ ನೀರು ನಿಲ್ದಾಗ ನೋಡ್ಕೋಬೇಕು. ನಾವು ಪ್ರಮುಖವಾಗಿ ನಾವು ಕಾಳುಮೆಣಸಿನಲ್ಲಿ ನೋಡ್ಕೋಬೇಕಾಗಿರೋದು ನೀರು ನಿಲ್ದಂಗೆ ನೋಡ್ಕೋಬೇಕು. ನಾವು ಅದಕ್ಕೆ ಒಂದು ಏನು ತರಗಳಿರುತ್ತೆ ಆ ತರಗನ್ನೆಲ್ಲ ಮಿಚ್ಚಿ ಒಂದು ಒಳ್ಳೆ ಮಲ್ಚಿಂಗ್ ಮಾಡಬೇಕು. ಎಲ್ಲೂ ಕಾಂಡಕ್ಕೆ ನೀರು ಹೋಗದಂಗೆ ನೋಡ್ಕೋಬೇಕು, ಅದಕ್ಕೆ ಮಣ್ಣೇರಿಸಿ ಅಂತ ನೀಟಾಗಿ ಇಟ್ಕೋಬೇಕು, ಒಳ್ಳೆ ಡ್ರೈನೇಜ್ ಕೊಡಬೇಕು. ಜೊತೆಗೆ ಕಾಳುಮೆಣಸಲ್ಲಿ ಒಂದು 2-3 ಸತಿ ಸ್ಪ್ರೇ ಕೊಡಬೇಕು ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಯಾವ್ದಾದ್ರು ನಿಮಗೆ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್, COC ಇರ್ಬೋದು, ಇಲ್ಲ ಬೋಡಿಯಾಕ್ ಮಿಕ್ಸ್ಚರ್ ಇರ್ಬೋದು, ಮಳೆ ಶುರುವಾದ ನಂತರ ಸಾಫು ಅಥವಾ ರಿಡೋಮಿಲ್ನ ಯೂಸ್ ಮಾಡೋದು ಕೂಡ ತುಂಬ ಒಳ್ಳೆಯದಿರುತ್ತೆ, ಮಳೆ ಮಧ್ಯ ಗ್ಯಾಪ್ಗಳಲ್ಲಿ ಕೊಡೋವಂಥದ್ದು. ಆಮೇಲೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿಕೊಂಡು ಕೊಡೋವಂಥದ್ದು ಕೂಡ ಸೂಕ್ತ, ಒಂದೆರಡು ಸತಿ ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ನಾವು ಕಾಳುಮೆಣಸಿನಲ್ಲಿ ಬಹುಮುಖ್ಯವಾಗಿ ನೋಡೋ ಅಂಥ ಡಿಸೀಸ್ ಅಂದರೆ ವಿಲ್ಟ್ ನೋಡ್ತೀವಿ, ಕ್ವಿಕ್ ವಿಲ್ಟ್ ನೋಡ್ತೀವಿ, ಸ್ವರ್ಗ ರೋಗ ನೋಡ್ತೀವಿ. ಈ ಸ್ವರ್ಗ ರೋಗ ಇದಕ್ಕಿದಂಗೆ ಗಿಡ ತಕ್ಷಣವೇ ಸ್ವರ್ಗ ಸ್ಟಾರ್ಟ್ ಆಗಿಬಿಡ್ತದೆ, ಒಂಥರ ಎಲ್ಲ ಡ್ರೈ ಆದಂಗೆ ಇಳೆ ಬೀಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲ ಎಲ್ಲ ಹಿಂಗೆ ಆಗಿಬಿಡುತ್ತೆ. ಇದಕ್ಕೆ ನಾವು ಫಸ್ಟಿಂದನು ಸ್ಪ್ರೇ, ಒಂದು ಕ್ಯಾಲೆಂಡರ್ ಮೆಥಡಲ್ಲಿ ಮಳೆ ಶುರುವಾಗೋಕ್ಕಿಂತ ಮುಂಚೆಯಿಂದ ಕೂಡ ನಾವು ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಸ್ಪ್ರೇ ಮಾಡೋದು ತುಂಬ ಸೂಕ್ತ. ಆಮೇಲೆ ಮರದ ಬುಡಕ್ಕೂ ಡ್ರಂಚಿಂಗ್ ಮಾಡ್ಕೋಬೇಕು, ಔಷಧಿನ ಒಂದು ಸ್ವಲ್ಪ ಡ್ರಂಚ್ ಮಾಡಬೇಕು. ಮತ್ತು ಏನು ಹೊಸ ಬಳ್ಳಿಗಳು ನೆಲ ಮೇಲೆ ಹರಡ್ಕೊಂಡಿರುತ್ತೆ ಅದನ್ನ ಎತ್ತು ಕಟ್ಟಬೇಕು, ಇಲ್ಲ ಕಟ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಇದು ಬಹುಮುಖ್ಯ. ಅದೇ ಥರ ನಾವು ಹುಳಗಳು ನೋಡೋದಾದರೆ ಕಾಳುಮೆಣಸಿಗೆ ವೈನ್ ಬೋರರ್ ಬರುತ್ತೆ, ಅದಕ್ಕೆ ಸ್ಪೈನೋಸೈಡ್ ಅಥವಾ ಇಮಿಡೋಕ್ಲೋರೋಪಿಡ್ನ ಸ್ಪ್ರೇ ಮಾಡಿ

0: 0.5 ml ಕಂಟ್ರೋಲ್ ಆಗುತ್ತೆ. ಅದೇ ಥರ ಇನ್ನೊಂದು ಯೆಲ್ಲೋಯಿಂಗ್ ಸ್ಲೋ ಬಿಲ್ಟ್ ಅಂತ ಕರಿತೀವಿ, ಅದು ಕೂಡ ನಾವು ಫಂಗಿಸೈಡ್ಸ್ನ ಸೂಕ್ತವಾಗಿ ಬಳಸ್ಕೊಂಡು ಅದ್ರ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಕೊಬೋದು, ಅದರಲ್ಲೇನೂ ಸಮಸ್ಯೆ ಆಗೋದಿಲ್ಲ. ಆದರೆ ಏನಂದ್ರೆ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಕಂಟೆಂಟ್ನ ಜಾಸ್ತಿ ಕೊಡಬೇಕು, ತೋಟಗಳಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು, ಒಳ್ಳೆ ಡ್ರೈನೇಜ್ ಕೊಡಬೇಕು, ಒಂದು ಸ್ವಲ್ಪ ಮಣ್ಣೇರಿಸೋ ಅಂಥದ್ದು, ಮತ್ತು ಬಳ್ಳಿನ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಳೋ ಅಂಥದ್ದು. ಆಮೇಲೆ ಶೇಡ್ ರೆಗ್ಯುಲೇಷನ್, ಒಂದು ಸ್ವಲ್ಪ ಶೇಡ್ ಜಾಸ್ತಿ ಆದಾಗ ಏನಾಗುತ್ತೆ, ರೋಗಗಳು ಆಡೋವಂಥದ್ದು ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಶೇಡ್ನ ವರ್ಷ ಮರಗಳನ್ನ ಟ್ರಿಮ್ ಮಾಡಿಸೋದ್ ಮುಖಾಂತರ ಏನು ನಾವು ಮರಗಸಿಂತ ಮಾಡ್ತೀವಿ ಅದನ್ನ ಮಾಡಿಕೊಂಡು ಗಾಳಿ ಆಡೋಂಗೆ ತೋಟ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ.
1: ಇದಿಷ್ಟು ಕಾಳುಮೆಣಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಇಡೀ ಜಿಲ್ಲೆಯಾದ್ಯಂತ ಬೆಳೆಯುವಂತಹ ಒಂದು ಸಾಂಬಾರು ಪದಾರ್ಥ ಅಂತ ಹೇಳಿದರೆ ಅದು ಶುಂಠಿ. ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಇದರ ಸಾಗುವಳಿಯನ್ನು ಮಾಡಲಾಗ್ತಾ ಇದೆ. ಶುಂಠಿ ಬೆಳೆಯ ಒಂದು ವಿಶೇಷತೆಯನ್ನು ತಿಳಿಸ್ಕೊಡಿ, ಮತ್ತು ಇಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ನಾವು ಶುಂಠಿಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ.
0: ಶುಂಠಿ ನಮ್ಮ ಜಿಲ್ಲೆಯಲ್ಲಿ ತಾವು ಸರಿ ಹೇಳ್ದಂಗೆ ಎಲ್ಲ ಕಡೆಯೂ ಬೆಳೀತಾ ಇದ್ದಾರೆ. ಶುಂಠಿ ಇವತ್ತು ಏನು ಗದ್ದೆಗಳಿದೆ ಎಲ್ಲ ಕಡೆಯೂ ಬರ್ತಾ ಇದೆ. ಮಲೆನಾಡಲ್ಲಿ ಇವತ್ತು ದಿನ್ನೆ ಮೇಲೆ ಕೂಡ ಸ್ಟಾರ್ಟ್ ಮಾಡಲಿಕ್ಕೆ ನೀರಿರೋದ್ರಿಂದ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರಿಯೋಡಿಯೋ ಜನರ ನಮ್ಮಲ್ಲಿ ಹೆಚ್ಚಾಗಿ ಬೆಳೀತಾರೆ, ಬೇರೆ ವೆರೈಟೀಸ್ ಅಷ್ಟೇನು ಬೆಳೆಯಲ್ಲ, ರಿಯೋಡಿಯೋ ಜನರ ತುಂಬ ಬೆಳೀತಾರೆ. ಶುಂಠಿ ಕೂಡ ಒಂದು ಕೆಂಪು ಮರಳು ಮಿಶ್ರಿತ ಮಣ್ಣು ಸೂಕ್ತವಾಗಿರುತ್ತೆ, ಒಳ್ಳೆ ಏರಿಯೇಷನ್ ಇರಬೇಕು, ಮತ್ತು ಡ್ರೈನಿಂಗ್ ಇರಬೇಕು ಮಣ್ಣಿನಲ್ಲಿ. pH 6.5 to 7.5 ನಡೀತದೆ, ಚೆನ್ನಾಗಿ ಬರುತ್ತೆ. ಶುಂಠಿಲಿ ನಾವು ಏರುಮಡಿ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು. ಒಂದು ಮೀಟ್ರ್ ಅಗಲ ಇರೋಂಥ ಏರುಮಡಿ ಮಾಡ್ಕೊಳ್ಳೋದು, ಒಂದು 15 cm to 20 cm ಇರೋ ಎತ್ತರ ನೋಡ್ಕೊಳೋವಂಥದ್ದು. ಮತ್ತು ಆರ್ಗ್ಯಾನಿಕ್ ಕಂಟೆಂಟ್ನ ಜಾಸ್ತಿ ಕೊಡಬೇಕು, ಸಾವಯವ ಪದಾರ್ಥಗಳನ್ನ ಜಾಸ್ತಿ ಕೊಡಬೇಕು. ಮತ್ತು ನಾವು ರೈಸ್ ಬೆಡ್ ಮಾಡ್ಕೊಂಡಾಗಲೇ ನಾವು ಒಂದು ಸ್ವಲ್ಪ ಬೇವಿನ ಹಿಂಡಿನ ಬಳಸೋವಂಥದ್ದು ತುಂಬ ಸೂಕ್ತ. ಆಮೇಲೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಕ್ಕೆ 20x30 ಕೊಟ್ಕೊಂಡ್ರೆ ತುಂಬ ಸೂಕ್ತ. 20x20 ಕೊಡ್ತಾರೆ, 15x20 ಕೊಡ್ತಾರೆ, ಬಟ್ 20x30 ನಾವು ಸ್ಪೇಸಿಂಗ್ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಗಿಡಕ್ಕೆ ಏರಿಯೇಷನ್ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಸ್ಪೇಸಿಂಗ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಬೆಳೆಯೋದು ಮುಕ್ತ. ಇದರಲ್ಲಿ ಸೂಕ್ತ. ಇದರಲ್ಲಿ ನಾವು ಒಂದು ಸ್ವಲ್ಪ ಅದ್ರ ಮೇಲೆ ಮಲ್ಚ್ ಮಾಡೋದು ಕೂಡ, ನಾವೇನು ಇನಿಷಿಯಲ್ ಸ್ಟೇಜಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಗೆಡ್ಡೆಗಳನ್ನ ಹಾಕ್ತೀವಿ, ಆವಾಗ ಮಲ್ಚಿಂಗ್ ಮಾಡ್ಕೊಳೋದು ಕೂಡ ಒಂದು ಸೂಕ್ತವಾಗಿರುತ್ತೆ. ಶುಂಠಿಗೆ ನಾವು ನಮ್ಮ ಭಾಗಗಳನ್ನ ನೋಡಿದಂಗೆ ಹುಳಗಳ ಸಮಸ್ಯೆಗಿಂತ ರೋಗಗಳು ಜಾಸ್ತಿ. ಹುಳಗಳು ಇದರಲ್ಲೂ ಶೂಟ್ ಬೋರರ್ ಬರುತ್ತೆ. ಶೂಟ್ ಬೋರರ್ಗೆ ನಾವು ಇಮಿಡೋ ಅಥವಾ ಯಾವುದೇ ಒಂದು ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿಕೊಂಡ್ರೆ ಏನು ದೊಡ್ಡ ಪ್ರಾಬ್ಲಮ್ ಅನ್ಸೋದಿಲ್ಲ. ಇಮಿಡೋ ಕ್ಲೋರೋಪಿಡ್ ಇರ್ಬೋದು, ಸ್ಪೈನೋಸ್ಪೈಡ್ ಇರ್ಬೋದು, ಇಲ್ಲ ಕ್ಲೋರೋಪಿರಿಫಸ್ ಇರ್ಬೋದು, ಅವನ್ನ ರೆಗ್ಯುಲರ್ ಆಗಿ ಬಳಸ್ತಾ ಹೋದರೆ ಅದರದ್ದು ಏನೂ ಸಮಸ್ಯೆ ಬರೋದಿಲ್ಲ. ನಾವು ಶುಂಠಿಲಿ ಬಹುಮುಖ್ಯವಾಗಿ ನೋಡೋದು ರೋಗ, ಅದರಲ್ಲಿ ಒಂದು ಸಾಫ್ಟ್ ರಾಟ್ ಗೆಡ್ಡೆ ಕೊಳೆ ಅಂಥದ್ದು, ಇನ್ನೊಂದು ಯೆಲ್ಲೋಯಿಂಗ್. ಈ ಸಾಫ್ಟ್ ರಾಟಲ್ಲಿ ಏನಾಗುತ್ತೆ, ನಾವು ಆ ಗೆಡ್ಡೆನ ಕೈಯಲ್ಲಿ ಇಟ್ಕೊಂಡು ನೋಡಿದಾಗ ಮೆತ್ತಗಾಗಿರುತ್ತೆ, ತುಂಬ ಮೆತ್ತಗಾಗಿರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ಒಂಥರ ಸ್ಮೆಲ್ ನೋಡಿದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ, ಮತ್ತು ಪ್ರೆಸ್ ಮಾಡಿದಾಗ ಅದರಲ್ಲಿ ಒಂಥರ ಲೋಳಿ ಕೂಡ ಬರ್ತಾ ಇರುತ್ತೆ, ಕೊಳಿತಾ ಇರುತ್ತೆ, ಆ ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಕಾಪರ್ ಬೇಸ್ಡ್ ಎನಿ ಫಂಗಿಸೈಡ್, ನಾವು ಬೋಡಿಯೋ ಮಿಕ್ಸ್ಚರ್ ಇರ್ಬೋದು, COC ಇರ್ಬೋದು, ಮತ್ತು ಸಾಫು ಕಾರ್ಬನ್ ಡೈಸಿಮಿತ್ ಮತ್ತು ಮೆಟಲ್ ಎಕ್ಸಿಲ್ ಇರೋಂಥ ಸ್ಪ್ರೇಸ್ಗಳನ್ನ ಕೊಟ್ಕೊಂಡು ಅವಾಯ್ಡ್ ಮಾಡ್ಕೊಬೋದು. ಇದರಲ್ಲೂ ಕೂಡ ಒಂದು ಹೆಚ್ಚಿನ ಇಳುವರಿಗೆ ನಾವು ಕಳೆಗಳನ್ನ ನಿರ್ವಹಣೆ ಮಾಡೋವಂಥದ್ದು, ನೀರನ್ನ ಆಯಿಸೋವಂಥದ್ದು, ರೆಗ್ಯುಲರ್ ಆಗಿ ನೀರು ಕೊಡೋವಂಥದ್ದು, ಮತ್ತು ಸ್ಪ್ಲಿಟ್ ಡೋಸ್ಗಳಲ್ಲಿ ಫರ್ಟಿಲೈಸರ್ ಕೊಡೋವಂಥದ್ದು. ಆಮೇಲೆ ನಾನು ರೈತರಲ್ಲಿ ಹೇಳೋದು, ಈ ಶುಂಠಿ ಮತ್ತು ಅರಿಶಿನ ಬೆಳಿಬೇಕಾದ್ರೆ ಒಂದು ಸ್ವಲ್ಪ ನಾವು ನಮ್ಮ ಸಾಯಿಲ್ನ ಟೆಸ್ಟ್ ಮಾಡಿಸಿ ಅದಕ್ಕೆ ಸೂಕ್ತವಾಗಂಥ ಫರ್ಟಿಲೈಸರ್ಸ್ನ ಕೊಡೋದು ತುಂಬ ಸೂಕ್ತ. ಯಾಕೆಂದರೆ ಇದು ಸಾಕಷ್ಟು ಪೋಷಕಾಂಶಗಳನ್ನ ಕೇಳುತ್ತೆ, ಹಾಗಾಗಿ ನಾವು 2-3 ಬಾರಿ ಫರ್ಟಿಲೈಸರ್ಸ್ ಕೊಡಬೇಕಾಗತ್ತೆ, ಬೆಡ್ ಮಾಡಿದಾಗ ಕೊಡಬೇಕಾಗತ್ತೆ, ಅದನ್ನ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ನಾವು ಬಹುಮುಖ್ಯವಾಗಿ ಶುಂಠಿಲಿ ನಮಗೆ ರೈತರಿಗೆ ಪ್ರಾಬ್ಲಮ್ ಬರ್ತಾ ಇರೋದು ಕೊಳೆ ರೋಗ, ಮತ್ತು ಏನು ಯೆಲ್ಲೋಯಿಂಗ್ ಡಿಸೀಸ್ ಬರುತ್ತೆ, ಇದು ಪ್ರಮುಖವಾದ ರೋಗ. ಇದಕ್ಕೆ ಫಸ್ಟಿಂದ ಒಂದು ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಯೂಸ್ ಮಾಡೋದು ತುಂಬ ಸೂಕ್ತ. ಫಸ್ಟ್ಗೆ ಏನು ಸಾಫು, ರಿಡೋಮಿಲ್ಲು, ಮೆಟಾಲಾಕ್ಸಿಲ್ ಈ ಥರದ್ದೇನು ಬೇಕಾಗಿಲ್ಲ. ಫಸ್ಟ್ಗೆ ನಾವು ಸಿಂಪಲ್ ಕೆಮಿಕಲ್ಸ್ ಆದಂಥ ಬೋಡಿಯಾಕ್ ಮಿಕ್ಸ್ಚರ್ನ ನಾವು ಸೂಕ್ತವಾಗಿ ಬಳಸ್ಕೊಳ್ತಾ ಹೋದರೆ, ಒಂದು ಎವ್ರಿ 15 days ಕ್ಯಾಲೆಂಡ್ರಿ ಇವೆಂಟ್ ಹಂಗೆ ಮಾಡ್ಕೊಂಡು ಹೋದರೆ ತುಂಬ ಸೂಕ್ತವಾಗಿರುತ್ತೆ. ಅರಿಶಿನದಲ್ಲೂ ಕೂಡ ಸೇಮ್ ಪ್ರಾಬ್ಲಮೇ, ಶುಂಠಿ ಹಂಗೆ ಶೂಟ್ ಬೋರರ್ ಬರುತ್ತೆ ಇನ್ಸೆಕ್ಟ್ಸಲ್ಲಿ. ಅದೇ ಥರ ರೋಗದಲ್ಲಿ ಗೆಡ್ಡೆ ಕೊಳೆ ಮತ್ತು ಯೆಲ್ಲೋಯಿಂಗು, ಅದಕ್ಕೂ ಸೇಮು ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಬಳಸ್ಕೊಳ್ಬೇಕು, ಬಳಸ್ಕೊಂಡ್ರೆ ಅದರಲ್ಲಿ ಯಾವುದೇ ರೋಗಗಳಿಗೆ ಅವಕಾಶ ಇರೋದಿಲ್ಲ.
1: ಇದಿಷ್ಟು ಶುಂಠಿ ಬೆಳೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಶುಂಠಿಯ ಮಾದರಿಯಲ್ಲಿಯೇ ಹಿಂದೆ ಈಗೆಲ್ಲಿ ಶುಂಠಿಯನ್ನು ಬೆಳೀತಾ ಇದ್ದೀವೋ ಆ ಜಾಗದಲ್ಲೆಲ್ಲ ಹಸಿಮೆಣಸಿನಕಾಯಿನ ಹೆಚ್ಚಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗ್ತಾ ಇತ್ತು. ಹಸಿಮೆಣಸಿನಕಾಯಿನ ಒಂದು ಪ್ರವಾಹದ ರೀತಿಯಲ್ಲಿ ಬೆಳೀತಾ ಇತ್ತು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಈಗ ಸ್ವಲ್ಪ ಆ ಜಾಗವನ್ನು ಶುಂಠಿ ಆಕ್ರಮಿಸ್ಕೊಂಡಿದೆ, ಅಲ್ಲಲ್ಲಿ ಹಸಿಮೆಣಸಿನಕಾಯಿನ ಬೆಳೆಯುವಂತಹ ಕೃಷಿಕರು ಕೂಡ ಇದ್ದಾರೆ. ಹಾಗಾಗಿ ಈ ಹಸಿಮೆಣಸಿನಕಾಯಿಯು ಕೂಡ ಒಂದು ಪ್ರಮುಖವಾದಂತಹ ನಮ್ಮ ಹಾಸನ ಜಿಲ್ಲೆಯ

0: ಬೆಳೆಯುವಂತಹ ಸಾಂಬಾರ ಪದಾರ್ಥ, ಇದರ ಒಂದು ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಮತ್ತು ಅದರ ನಿರ್ವಹಣಾ ಕ್ರಮಗಳ ಬಗ್ಗೆ ಹೇಳಿ.
1: ತಾವು ಹೇಳ್ದಂಗೆ ಸರ್ ತುಂಬ ನಿಜ, ಹಿಂದೆ ರಾಶಿಯಾಗಿ ತುಂಬ ಎಲ್ಲ ಕಡೆ ನಮ್ಮ ಮಲೆನಾಡು ಭಾಗದಲ್ಲಿ ಗದ್ದೆಗಳಲ್ಲಿ ಬೇಸಿಗೆ ಬೆಳೆಯಾಗಿ ನಾವು ಚಿಲಿನ ನೋಡ್ತಾ ಇದ್ವಿ. ನಂದು ಸಕಲೇಶಪುರದಿಂದ ನಾನು ನೋಡ್ತಾ ಇದ್ದೆ, ಸಾಕಷ್ಟು ಎಲ್ಲ ಗದ್ದೆಗಳಲ್ಲೂ ಕೂಡ ಹಿಂದೆ ತಾವು ಹೇಳ್ದಂಗೆ ಮೆಣಸಿನ್ಕಾಯಿ ಬೆಳೆಯೋರು, ಶನಿವಾರ ಸಂತೆ ಮಲ್ಪಟ್ಟಣ ಮತ್ತು ಶುಕ್ರವಾರ ಸಂತೆ ಎಲ್ಲ ಕಡೆ ಸಂತೆಗಳು ಕೂಡ ನಡೆಯೋದು, ಲೋಡ್ಗಟ್ಟಲೆ ಮೆಣಸಿನ್ಕಾಯಿ ಟ್ರೇಡ್ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ನಮ್ಮ ಹಾಸನಲ್ಲಿ ಹೇಳೋದಾದರೆ ಮೆಣಸಿನ್ಕಾಯಿನ ನಾವು ಬೇಸಿಗೆ ಬೆಳೆಯಾಗಿ ಬೆಳಿತೀವಿ. ನಮ್ಮಲ್ಲಿ ಗದ್ದೆಗಳಲ್ಲಿ ಹೆಚ್ಚಿನದಾಗಿ ನಾವು ಬೆಳಿತೀವಿ, ಬೇಸಿಗೆಯಲ್ಲಿ ನಾವು ಗದ್ದೆಗಳನ್ನ ಖಾಲಿ ಬಿಡ್ತೀವಿ, ಅಲ್ಲಿ ನಾವು ಬೆಳಿತೀವಿ. ಇಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ, ಹಸಿಮೆಣಸಿನ್ಕಾಯಿ ತುಂಬಾನೇ ನಮ್ಮ ಗದ್ದೆಗಳು ಬೆಳೆಯುವಂಥದ್ರಲ್ಲಿ ಒಳ್ಳೆ ಗುಣಮಟ್ಟ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮಲ್ಲಿ ಏನು ಅಂದರೆ ಸರ್, ನಾವು ಮೊದಲನೇದಾಗಿ ನಾವು ಏನು ಹಸಿಮೆಣಸಿನ್ಕಾಯಿ ಬೆಳೆಯೋದಾದರೆ ಗದ್ದೆ ತುಂಬ ನೀರು ನಿಲ್ದ ಅಂತದ್ ನೋಡ್ಕೊಬಾರ್ದು, ವೆಲ್ ಡ್ರೈನ್ಡ್ ಇರಬೇಕು. ಗದ್ದೆಗಳೆಲ್ಲದನ್ನು ಸ್ಯಾಂಡಿಲೂಮಿ ಇರುತ್ತೆ, ಅದರಲ್ಲೇನೋ ಸಮಸ್ಯೆ ಇರೋದಿಲ್ಲ,
0: ನೀರು ಬಸ್ದೋಗಿರ್ಬೋದು,
1: ಬಸ್ದೋಗಂಗಿರ್ಬೇಕು. ಏರು ಮಡಿ ಮಾಡ್ಕೊಬೇಕು, ಪಾತಿಗಳು ಮಾಡ್ಕೋಬೇಕು, ಪಾತಿಗಳಲ್ಲಿ ಹಾಕೋವಂಥದ್ದು, ಗಿಡದಿಂದ ಗಿಡಕ್ಕೆ ಒಂದು 30 centimeters ಅಷ್ಟು ಗ್ಯಾಪ್ ಕೊಡೋವಂಥದ್ದು, ಮತ್ತು ಸಾಲಿಂದ ಸಾಲಿಗೆ 1.2 meters ಅಷ್ಟು ಗ್ಯಾಪ್ ಕೊಡೋವಂಥದ್ದು ಸೂಕ್ತ. ನಮ್ಮಲ್ಲಿ ಮುಖ್ಯವಾಗಿ ನಾವು ಸಕಿಂಗ್ ಪೆಸ್ಟ್ನ ನೋಡ್ಬೋದು. ನಾವೇನು ಮುಖ್ಯವಾಗಿ ಇಲ್ಲಿ ಥ್ರಿಪ್ಸು ಮೈಟ್ಸು ನಮ್ಮಲ್ಲಿ ಈ ಕಾಂಡ ಕೊರೆಯ ಹುಳುಗಳನ್ನ ಮತ್ತು ಸೊಪ್ಪನ್ನ ತಿನ್ನೋ ಎಲೆಗಳನ್ನ ತಿನ್ನೋಂಥ ಹುಳುಗಳನ್ನ ನೋಡ್ತೀವಿ. ಇವುಗಳಿಗೆ ನಾವು ಇಮ್ಡಾ ಇರ್ಬೋದು, ಕ್ಲೋರೋಪರಿಫಾಸ್ ಇರ್ಬೋದು, ಇವುಗಳನ್ನ ಬಳಸ್ಕೋಬೋದು. ನಮ್ಮಲ್ಲಿ ಚಿಲ್ಲಿಗೆ ಮೇಜರ್ ಡಿಸೀಸ್ ಅಂದರೆ ನಾವು ನೋಡ್ದಂಗೆ ನಮ್ಮ ಸಕಲೇಶಪುರ ಭಾಗಗಳಲ್ಲಿ ಎಲೆ ಚುಕ್ಕಿ ರೋಗ, ಡ್ಯಾಂಪಿಂಗ್ ಆಫ್, ನಾವು ನಡ್ತಿದಂಗೆ ಆ ಗಿಡ ಸಾಯೋ ಅಂಥದ್ದು
0: ಕೊಟ್ರ ಬೀಳ,
1: ಹೌದು ಬ್ಲೈಟ್, ಇವುಗಳನ್ನ ನೋಡ್ತೇವೆ. ಇವುಗಳು ನಾವು ಕೆಮಿಕಲ್ ಏನು ಈ ಹುಳುಗಳಿಗೆ ನಾವು ಇಮ್ಡೋ ಅಥವಾ ಕ್ಲೋರೋಪರಿಫಾಸ್ನ ಬಳಸ್ಕೊಳೋಂಥದ್ದು, ಸ್ಪೈನಸ್ ಪ್ಯಾಡ್ನ ಬಳಸ್ಕೊಳೋಂಥದ್ದು, ಕಾಯಿ ಕೊರಕಗಳಿಗೆ ಸ್ಪೈನಸ್ ಪ್ಯಾಡ್ನ ಬಳಸ್ಕೊಳೋಂಥದ್ದು, 0.5 ml ಬಳಸ್ಕೊಂಡ್ರೆ ಸಾಕು. ಅದೇ ಥರ ನಮ್ಮಲ್ಲಿ ಏನು ಮುಖ್ಯವಾಗಿ ರೋಗ, ಎಲೆಮೋಟು ರೋಗ ನೋಡ್ತೀವಿ, ಅದಕ್ಕೆ ಇಮ್ಡೋ ಕ್ಲೋರೋಪಿಡ್, ಮತ್ತು ಎಲೆ ಚುಕ್ಕಿ ರೋಗಗಳಿಗೆ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಯೂಸ್ ಮಾಡ್ಕೊಳೋದು ತುಂಬ ಸೂಕ್ತವಾಗಿರುತ್ತೆ. ಏನು ನಮ್ಮಲ್ಲಿ ಕೆಮಿಕಲ್ಸ್ನ ಇನ್ ಟೈಮಲ್ಲಿ ನಾವು ಕ್ಯಾಲೆಂಡರ್ ಮೆಥಡಲ್ಲಿ ಹೊಡ್ಕೊಂಡು ಹೋದರೆ ಸಾಕಷ್ಟು ಕಮ್ಮಿ ಆಗುತ್ತೆ. ಆಮೇಲೆ ಇದರಲ್ಲಿ ನಮ್ಮ ಇರಿಗೇಷನ್ ಕೊಡೋದು ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತೆ.
0: ನೀರಾವರಿಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತವಾಗಿರುತ್ತೆ ಅಂತ ಹೇಳ್ಕೊಳ್ಳೋ ರೋಗ ಮತ್ತು ಕೀಟ
1: ರೋಗ ಅಂತ ಏನು ನಾವು ಕಾಣಲ್ಲ.
0: ಇದಿಷ್ಟು ಮೆಣಸಿನಕಾಯಿಗೆ ಸಂಬಂಧಪಟ್ಟಂತ ವಿಚಾರಗಳು. ಇನ್ನು ಅಲ್ಲಲ್ಲೇ ಸ್ವಲ್ಪ ಅರಿಶಿಣವನ್ನ ಬೆಳೆದುಕೊಳ್ತಕ್ಕಂತ ಒಂದು ಪ್ರವೃತ್ತಿಯು ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆ. ತಾವಾಗಲೇ ಹೇಳಿದಾಗೆ ಸ್ವಲ್ಪ ಅರಕಲಗೂಡು ಈ ಭಾಗದಲ್ಲಿ ಪ್ರಧಾನವಾಗಿ ಬೆಳೆಯುವಂಥದ್ದು ಕೂಡ ಇದೆ. ಅರಿಶಿಣದ ಬೆಳೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
1: ಅರಿಶಿಣಕ್ಕೆ ಸೇಮ್ ಶುಂಠಿಲಿ ಏನೋ ರೋಗ ಬರುತ್ತೆ, ಅದನ್ನೇ ರೋಗ ಕೀಟಗಳ ಸೇಮ್ ಅದೇ ಇದೆ. ನಾವು ಅರಿಶಿಣದಲ್ಲಿ ನಾವೇನು ಮಾಡ್ತೀವಿ, ರೈಸಮ್ ರಾಟ್ ನೋಡ್ತೀವಿ, ಗೆಡ್ಡೆ ಕೊಳೆ ಅಂಥದ್ದು, ಮತ್ತು ಯೆಲ್ಲೋಯಿಂಗ್ ನೋಡ್ತೀವಿ. ಇವುಗಳಿಗೆ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಬಳಸೋದು ತುಂಬ ಸೂಕ್ತ. ನಾವು ಬೇಸಿಕ್ ಆಗಿ ಯಾವಾಗಲೂ ಬೋಡೋ ಮಿಕ್ಸ್ಚರ್ನ ಬಳಸುವಂಥದ್ದು, ಕಾಪರ್ ಆಕ್ಸಿಕ್ಲೋರೈಡ್ನ ಬಳಸುವಂಥದ್ದು, ಸ್ವಲ್ಪ ಜಾಸ್ತಿ ಕಂಡಾಗ ನಾವು ಸಾಫ್ ಅಥವಾ ಮೆಟಾಲಾಗ್ಸಿಲ್ನ ಬಳಸಿದ್ರು ಕೂಡ ಸೂಕ್ತವಾಗಿರುತ್ತೆ. ಇಲ್ಲಿ ನಾವು ಹುಳಗಳನ್ನ ಕೀಟಬಾಧೆ ಅಂತ ನೋಡೋದಾದರೆ ಏನು ಸಕಿಂಗ್ ಪೆಸ್ಟ್ ನೋಡ್ಬೋದು, ಜೊತೆಗೆ ಬೀಟಲ್ಸ್ ನೋಡ್ಬೋದು. ಇವಕ್ಕೆ ಸ್ಪೈನಸ್ ಪ್ಯಾಟ್ ಕೂಡ ತುಂಬ ಚೆನ್ನಾಗಿರುತ್ತೆ, 0.5 ml ಬಳಸ್ಕೊಬೋದು. ಇಮಿಡಾ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸ್ವಲ್ಪ ಇವನ್ನ ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮ ಸಾಕಷ್ಟು ಬಳಸ್ಕೊಂಡು ಬೆಳೆಯೋದು ತುಂಬ ಸೂಕ್ತವಾಗಿರುತ್ತೆ.
0: ಶುಂಠಿಯನ್ನು ಪ್ರಧಾನವಾಗಿ ಬೆಳಿಬಹುದು ಸರ್?
1: ಬೆಳಿಬಹುದು ಸರ್, ಎಲ್ಲ ನಮ್ಮಲ್ಲಿ ಏನು ಗದ್ದೆಗಳ ಭಾಗ ಇದೆ ಚೆನ್ನಾಗಿ ಬರುತ್ತೆ. ಬಟ್ ಬೆಳೆದಿದ್ದ ಪ್ರದೇಶದಲ್ಲಿ ಬೆಳೆಯೋದ್ ಬದಲು ನಾವು ರೊಟೇಷನ್ ಮಾಡಬೇಕು, ಒಂದ್ಸತಿ ಬದಲಾಯಿಸ್ತಿರ್ಬೇಕು, ಅವಾಗ ನಮಗೆ ತುಂಬ ಚೆನ್ನಾಗಿ ಆಗುತ್ತೆ.
0: ಇದಿಷ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ವಿವಿಧ ಸಾಂಬಾರ ಪದಾರ್ಥಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ
1: ಸರ್? ನನ್ನ ಫೋನ್ ನಂಬರ್ 9632745241.
0: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
1: ನನ್ನ ಸಂಪರ್ಕ ಸಂಖ್ಯೆ 9632745241.
0: ಒಳ್ಳೆಯದು. ಬಿ ಆರ್ ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರ ಬೆಳೆಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ

ಕೈಗಾರಿಕೆ ಬೆಳೆಗಳಿಗೆ ಪೂರಕವಾದ ಮತ್ತಷ್ಟು ವಿಚಾರಗಳು ಪ್ರಸಾರವಾಗಲಿದೆ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
0: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿದೆ.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮನೆಗೊಂದು ಮನಕ್ಕೊಂದು ಅಕ್ವೇರಿಯಂ, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ರೈತ ಬಾಂಧವರೇ, ತಾವೆಲ್ಲರೂ ನೋಡಿದ್ದೀರಿ, ಗಮನಿಸಿದ್ದೀರಿ, ಹಾಗೆ ಕೇಳಿದ್ದೀರಿ, ಅಕ್ವೇರಿಯಂಗಳಲ್ಲಿ ಮೀನು ಮರಿಗಳನ್ನ ಸಂತೋಷಕ್ಕಾಗಿ ಮನರಂಜನೆಗಾಗಿ ಸಾಕೋದನ್ನ ನೋಡಿರ್ತೀರಿ. ಯಾವೆಲ್ಲ ಜಾತಿಯ ಮೀನು ಮರಿಗಳನ್ನ ನಾವು ಅಕ್ವೇರಿಯಂನಲ್ಲಿ ಸಾಕಬಹುದು ಹಾಗೂ ಇದರ ವೈಶಿಷ್ಟ್ಯತೆಗಳು ಏನು, ಜೊತೆಗೆ ಇವುಗಳನ್ನ ನಿರ್ವಹಣೆ ಮಾಡುವ ಕ್ರಮ ಹೇಗೆ, ಜೊತೆಗೆ ವಾಣಿಜ್ಯವಾಗಿ ನಾವು ಅಲಂಕಾರಿಕ ಮೀನುಗಳನ್ನ ಬೆಳೆಯಬಹುದಾ, ಹಾಗೇನೆ ಈ ಮೀನಿನ ಸಾಕಾಣಿಕೆ ಮಾಡುವ ಕ್ರಮ ಹೇಗೆ, ಇಷ್ಟೆಲ್ಲ ವಿಚಾರಗಳನ್ನ ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ನೋಡೋಣ. ಭಾರತದಲ್ಲಿ ಬಣ್ಣದ ಮೀನುಗಳ ನೂರಾರು ಪ್ರಭೇದಗಳಿದ್ದು ಕೇವಲ ಕೆಲವೇ ಪ್ರಭೇದಗಳನ್ನು ಮಾತ್ರ ಅಕ್ವೇರಿಯಂನಲ್ಲಿ ಸಾಕಲಿಕ್ಕೆ ಬಳಸ್ತಾರೆ. ಪ್ರಪಂಚದಲ್ಲಿ ಬಣ್ಣದ ಮೀನುಗಳ ವಹಿವಾಟು ಸುಮಾರು 3,00,000 ಕೋಟಿ ರೂಪಾಯಿಗಳು ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಇದರಲ್ಲಿ ಭಾರತದ ಪಾಲು ಶೇಕಡ 0.008% ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಆದ್ದರಿಂದ ಜನರ ಆರ್ಥಿಕ ಪ್ರಗತಿ ಮತ್ತು ಬದಲಾಗುತ್ತಿರುವ ಅಭಿರುಚಿಯಿಂದ ಭಾರತದಲ್ಲೂ ಸಹ ಅಲಂಕಾರಿಕ ಮೀನುಗಳ ಉದ್ಯಮಕ್ಕೆ ಉತ್ತಮವಾದಂತಹ ಉಜ್ವಲವಾದಂತಹ ಭವಿಷ್ಯವಿದೆ. ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಪಶ್ಚಿಮ ಘಟ್ಟದ ನದಿ ಕಾಲುವೆಗಳಲ್ಲಿ ಮತ್ತು ಇತರೆ ನದಿಗಳಲ್ಲಿ ಅಕ್ವೇರಿಯಂನಲ್ಲಿ ಇಡಬಹುದಾದ ಮೀನುಗಳು ಹಲವಾರು ಇವೆ. ಅಕ್ವೇರಿಯಂ ಅಂತಂದ್ರೆ ಮತ್ಸಾಲಯ ಅಥವಾ ಮೀನ್ಮನೆ ಅಂಥೇಳಿ ಕರಿಬಹುದು. ಇವುಗಳು ಜೀವಂತ ಬಣ್ಣದ ಮೀನುಗಳನ್ನು ಇಡಲು ಉಪಯೋಗಿಸುವ ಯಾವುದೇ ವಿನ್ಯಾಸದ ಗಾಜಿನ ತೊಟ್ಟಿ. ಇಂತಹ ಗಾಜಿನ ತೊಟ್ಟಿಗಳನ್ನು ಹಾಗೂ ಅಲಂಕಾರಿಕ ಮೀನುಗಳನ್ನು ಸರಬರಾಜು ಮಾಡುವ ವೃತ್ತಿಯಿಂದ ಕೃಷಿಕರು ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಅಲ್ಲದೆ ಜನರಲ್ಲಿ ಹೆಚ್ಚುತ್ತಿರುವ ವಾಸ್ತು ಪರಿಕಲ್ಪನೆಯಿಂದ ಅಕ್ವೇರಿಯಂ ಒಳ್ಳೆಯ ಉದ್ಯಮವಾಗಿ ಬೆಳೀತಾ ಇದೆ. ಮನೆಯ ಅಂದಕ್ಕಾಗಿ ಅಕ್ವೇರಿಯಂ ಅಂತಂದರೆ ಎಲ್ಲೆಲ್ಲಿ ಈ ಅಕ್ವೇರಿಯಂಗಳನ್ನು ಬಳಸ್ತಾರೆ ಅಂತ ನೋಡೋಣ. ಅಕ್ವೇರಿಯಂಗಳನ್ನು ಮನೆಗಳಲ್ಲಿ, ಕಚೇರಿಗಳಲ್ಲಿ, ಅಂಗಡಿಗಳಲ್ಲಿ, ಅಲ್ಲದೆ ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿಯೂ ಸಹ ಸಾಮಾನ್ಯವಾಗಿ ಅಕ್ವೇರಿಯಂಗಳನ್ನು ಕಾಣ್ತೇವೆ. ಅಕ್ವೇರಿಯಂಗಳನ್ನು ಇಡಲು ಪ್ರತ್ಯೇಕವಾದ ಹಾಗೂ ಹೆಚ್ಚಿನ ಸ್ಥಳದ ಅವಶ್ಯಕತೆ ಇರೋದಿಲ್ಲ. ಇರುವ ಸ್ಥಳಕ್ಕೆ ಅನುಗುಣವಾಗಿ ನಮ್ಮ ಮನೆಗೆ, ಅಭಿರುಚಿಗೆ, ಹಣಕಾಸಿನ ಹೊಂದಿಕೆಗೆ, ಮನೆಯ ಸೂಕ್ತ ಸ್ಥಳಾವಕಾಶಕ್ಕೆ ಸರಿಹೊಂದುವ ಸೂಕ್ತ ಅಳತೆಯ ಅಕ್ವೇರಿಯಂಗಳನ್ನು ಅಳವಡಿಸಿಕೊಳ್ಳಬಹುದು. ಇದು ಸರಳವಾದ, ಹೆಚ್ಚು ಖರ್ಚಿಲ್ಲದ ಹವ್ಯಾಸ. ಅಲ್ಲದೆ ಅಕ್ವೇರಿಯಂ ನಮ್ಮ ಕಣ್ಣು ಮಟ್ಟದ ಎತ್ತರದಲ್ಲಿ ಇರಿಸಿದರೆ ನೋಡಲು ಸೂಕ್ತ. ಇವುಗಳಲ್ಲಿ ನದಿ ಅಥವಾ ಸಮುದ್ರ ನೈಸರ್ಗಿಕ ಸೌಂದರ್ಯವನ್ನು ಸೃಷ್ಟಿಸಿ ಬಣ್ಣ ಬಣ್ಣದ ಆಕರ್ಷಕ ಮೀನುಗಳನ್ನು ಅಂತಂದರೆ ಜೀವಂತ ಜಲರತ್ನಗಳನ್ನು ಸಂಗ್ರಹಿಸಿ ನೋಡಿ ಆನಂದವನ್ನು ಪಡಬಹುದು. ಅಲ್ಲದೆ ಅಕ್ವೇರಿಯಂ ವೀಕ್ಷಣೆಯಿಂದ ಮಾನಸಿಕ ಒತ್ತಡ ಸಹ ಕಡಿಮೆ ಆಗುತ್ತೆ ಅಂಥೇಳಿ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಸಾಮಾನ್ಯವಾಗಿ ವಿವಿಧ ಅಳತೆಯ ಮತ್ತು ವಿವಿಧ ಆಕಾರದ ಅಕ್ವೇರಿಯಂಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಅಕ್ವೇರಿಯಂಗಳು ಸಾಮಾನ್ಯವಾಗಿ ತ್ರಿಕೋನಾಕಾರ,

ಆಯತಾಕಾರ, ಚಚ್ಚೌಕ, ಷಡ್ಭುಜಾಕೃತಿ, ಬೌಲುಗಳು ಇತ್ಯಾದಿ ಆಕಾರದಲ್ಲಿ ಸಿಗುತ್ತವೆ. ಆದರೆ ನಾವು ಅಳವಡಿಸುವ ಸ್ಥಳಕ್ಕೆ ಹೊಂದಿಕೊಳ್ಳುವ ಅಳತೆಯ ಅಕ್ವೇರಿಯಂನ ಪಡೆಯುವುದು ಉತ್ತಮ. ಈಗ ನೀವು ನಿಮ್ಮ ಮನೆಯಲ್ಲಿ ಒಂದು ಅಕ್ವೇರಿಯಂನ ಇಟ್ಟಿದ್ದೀರಿ ಅಂತ ಅನ್ಕೊಳ್ಳಿ. ಈ ಅಕ್ವೇರಿಯಂನ ನಿರ್ವಹಣೆ ಹೇಗೆ ಮಾಡಬೇಕು ಅಂಥೇಳಿ ನೋಡೋಣ. ಶುದ್ಧವಾದ, ತಿಳಿಯಾದ ಮತ್ತು ವಾಸನೆ ಇಲ್ಲದ ನದಿ ನೀರು, ಬಾವಿ ನೀರು, ಕೊಳವೆ ಬಾವಿ ನೀರನ್ನು ಬಳಸಬೇಕು. ನಲ್ಲಿಯ ನೀರನ್ನು ನೀವೇನಾದರೂ ಅಕ್ವೇರಿಯಂಗೆ ಬಳಸ್ತೀರಿ ಅನ್ನೋದಾದಲ್ಲಿ ನೀರನ್ನು ಹಿಡಿದ 6-8 ಗಂಟೆಗಳ ನಂತರ ನೀರಿನಲ್ಲಿರುವ ಕ್ಲೋರಿನ್ ಅಂಶವು ಆವಿಯಾದ ನಂತರ ಇದನ್ನು ಅಕ್ವೇರಿಯಂಗೆ ಬಳಸಬಹುದು. ಮೀನು ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಉಪಯೋಗಿಸೋದ್ರಿಂದ ತಿಂಗಳಿಗೆ ಒಮ್ಮೆ ಅಂತಂದರೆ ಅವಶ್ಯಕತೆಗೆ ಅನುಗುಣವಾಗಿ ನೀವು ನೀರನ್ನು ಬದಲಾವಣೆ ಮಾಡ್ತಾ ಇರಬೇಕಾಗತ್ತೆ. ಮೀನಿನ ಆಹಾರವನ್ನು ನಿಯಮಿತವಾಗಿ ಪ್ರತಿದಿನ ನಿಗದಿತ ಪ್ರಮಾಣದಲ್ಲಿ ನೀಡಬೇಕು. ಮೀನು ತಿಂದು ಉಳಿದ ಆಹಾರ, ಮೀನು ವಿಸರ್ಜಿಸುವ ಹಿಕ್ಕೆ, ಇವುಗಳು ಕೊಳೆತು ನೀರು ಕೆಡುವ ಸಂಭವವಿರುತ್ತೆ. ಆದ್ದರಿಂದ ಸೂಕ್ತವಾದಂತಹ ರಬ್ಬರ್ ಟ್ಯೂಬನ್ನು ಬಳಸಿ ನೀರಿನ ಒಳಭಾಗದಲ್ಲಿ ಶೇಖರಣೆಯಾಗುವ ವಸ್ತುಗಳನ್ನು ಎಚ್ಚರಿಕೆಯಿಂದ ತೆಗಿಬೇಕು. ಅಕ್ವೇರಿಯಂಗಳಲ್ಲಿ ಯೋಗ್ಯವಾದ ಮತ್ತು ಆಕರ್ಷಕವಾಗಿ ಕಾಣಿಸುವ ಜೀವಂತ ಸಸ್ಯಗಳನ್ನು ಬಳಸೋದ್ರಿಂದ ಆಕರ್ಷಣೆ ಇನ್ನೂ ಹೆಚ್ಚಾಗುತ್ತೆ. ಅಕ್ವೇರಿಯಂಗಳಿಗೆ ಸೂರ್ಯನ ಬೆಳಕಾಗಲಿ ಅಥವಾ ವಿದ್ಯುತ್ ದೀಪಗಳಿಂದ ಬೆಳಕನ್ನು ಒದಗಿಸಬಹುದು. ಚಳಿಗಾಲದಲ್ಲಿ ನೀರಿನಲ್ಲಿ ಅಳವಡಿಸಬಹುದಾದ ಹೀಟರ್ಗಳನ್ನು ಬಳಸಿ ನೀರಿನ ಉಷ್ಣವನ್ನು ನಿಯಂತ್ರಿಸಬೇಕಾಗತ್ತೆ. ದಿನದಲ್ಲಿ ಬೆಳಗ್ಗೆ ಸಂಜೆ 1-2 ಗಂಟೆ ಏರೇಟರ್ ಅಥವಾ ಗಾಳಿ ಯಂತ್ರವನ್ನು ಬಳಸಿ ನೀರಿನಲ್ಲಿನ ಆಮ್ಲಜನಕದ ಪ್ರಮಾಣವನ್ನು ಸೂಕ್ತ ಪ್ರಮಾಣದಲ್ಲಿ ಲಭ್ಯ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಅಕ್ವೇರಿಯಂನ ಒಳಭಾಗದಲ್ಲಿ, ಹೊರಭಾಗದಲ್ಲಿ ಮತ್ತು ತಳಭಾಗದಲ್ಲಿ ಅಳವಡಿಸುವ ವಿವಿಧ ಫಿಲ್ಟರ್ಗಳಿದ್ದು ಇವುಗಳ ಬಳಕೆಯಿಂದ ನೀರಿನಲ್ಲಿರುವ ಕಲ್ಮಶಗಳನ್ನು ತೆಗೆದು ಶುದ್ಧಿಯನ್ನು ಮಾಡಬಹುದು. ಸಮುದಾಯ ಅಕ್ವೇರಿಯಂಗಳಲ್ಲಿ ಆಕರ್ಷಕ ವರ್ಣಗಳ, ಶಾಂತ ಸ್ವಭಾವದ, ಸಮಗಾತ್ರದ ಮೀನುಗಳನ್ನು ಸಂಗ್ರಹಿಸಬೇಕು. ವಿಶಿಷ್ಟ ಪ್ರಭೇದದ ಮೀನುಗಳಾದಂತಹ ಆರೋವನ, ಫ್ಲವರ್ ಹಾರ್ನ್ ಪಿರಾನ, ಆಸ್ಕರ್, ಡಿಸ್ಕಸ್ ಇತ್ಯಾದಿ ಮೀನುಗಳನ್ನು ಪ್ರತ್ಯೇಕವಾಗಿಯೇ ನಿರ್ವಹಣೆ ಮಾಡಬೇಕು. ಮನೆಯಲ್ಲಿ, ಕೈತೋಟದ ಒಳಗೆ ಆಕರ್ಷಕ ವಿನ್ಯಾಸವುಳ್ಳ ಕೊಳಗಳಲ್ಲಿಯೂ ಸಹ ಸೂಕ್ತ ಬಣ್ಣದ ಮೀನುಗಳನ್ನು ಸಾಕೋದ್ರಿಂದ ಕೈತೋಟಕ್ಕೆ ಹೆಚ್ಚಿನ ಮೆರುಗನ್ನು ನೀಡಿದಂಗಾಗುತ್ತೆ. ಇನ್ನು ವಾಣಿಜ್ಯ ಬೆಳೆಯಾಗಿ ಅಲಂಕಾರಿಕ ಮೀನುಗಳನ್ನು ಯಾವ ರೀತಿ ಸಾಕಣೆ ಮಾಡಬಹುದು ಅಂತೇಳಿ ನೋಡಿದಾಗ, ವಾಣಿಜ್ಯ ಬೆಳೆಯಾಗಿ ಅಲಂಕಾರಿಕ ಮೀನು ಸಾಕಣೆ ಹೆಚ್ಚು ಹೆಚ್ಚು ಬಂಡವಾಳವಿಲ್ಲದೆ ಮನೆಯ ಹಿತ್ತಲಿನಲ್ಲೇ ಲಭ್ಯವಿರುವಷ್ಟು ಸ್ಥಳದಲ್ಲಿಯೇ ಅಲಂಕಾರಿಕ ಮೀನು ಮರಿ ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಸ್ಥಳಾವಕಾಶ ಮತ್ತು ನೀರಿನ ಸೌಲಭ್ಯ ಇರುವವರು 5-10 ಚದರ ಮೀಟರ್ ಆಯತಾಕಾರದ ಮಣ್ಣಿನ ಕೊಳಗಳನ್ನು ನಿರ್ಮಿಸಿ ಸುಲಭವಾಗಿ ಮರಿ ಮಾಡುವ ತಳಿಗಳಾದ ಗಪ್ಪಿ, ಮೋಲಿ, ಸೋರ್ಡ್ ಟೈಲ್, ಗೌರಮಿ, ಗೋಲ್ಡ್ ಫಿಶ್ ಮತ್ತು ಇತರೆ ಮೀನುಗಳನ್ನು ಮರಿ ಮಾಡಿಸಿ ಕೆಲಕಾಲ ಬೆಳೆಸಿ ಮಾರಾಟವನ್ನು ಕೂಡ ಮಾಡಬಹುದು. ಸ್ಥಳಾವಕಾಶ ಕಡಿಮೆ ಇದ್ದಲ್ಲಿ ಸಿಮೆಂಟ್ ತೊಟ್ಟಿಗಳನ್ನು ಕಟ್ಟಿಸಿ ಅಥವಾ ಸಿಮೆಂಟ್ ರಿಂಗ್ಗಳಿಂದ ನಿರ್ಮಿಸಿದ ತೊಟ್ಟಿಗಳಲ್ಲಿ ಈ ಮೀನುಗಳನ್ನು ಸಾಕಬಹುದು. ಅಲ್ಲದೆ ಮಣ್ಣಿನ ಕೊಳಗಳು ಮತ್ತು ಸಿಮೆಂಟ್ ತೊಟ್ಟಿಗಳನ್ನು ಕಡಿಮೆ ಖರ್ಚಿನಲ್ಲಿಯೂ ನಿರ್ಮಿಸಿಕೊಂಡು ಬಣ್ಣದ ಮೀನು ಮರಿಯನ್ನು ಸಾಕಬಹುದು. ಅಲಂಕಾರಿಕ ಮೀನುಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಲು ಹೆಚ್ಚು ಬಂಡವಾಳ ಬೇಕಾಗೋದಿಲ್ಲ, ಆದರೆ ಹೆಚ್ಚಿನ ಆಸಕ್ತಿ ಬೇಕಾಗುತ್ತೆ. ಸ್ಥಳೀಯವಾಗಿ ಅಕ್ವೇರಿಯಂನಲ್ಲಿ ನಿರ್ವಹಣೆ ಮಾಡಬಹುದಾದಂತಹ ಮೀನಿನ ತಳಿಗಳು ಯಾವುವು ಅಂಥೇಳಿ ನೋಡಿದಾಗ, ಸಾಮಾನ್ಯವಾಗಿ ಬಹಳಷ್ಟು ಹವ್ಯಾಸಿಗರು ಸಾಕುವ ಅಕ್ವೇರಿಯಂ ಮೀನುಗಳು ಅಂತಂದರೆ ಗೋಲ್ಡ್ ಫಿಶ್, ಗಪ್ಪಿ, ಪ್ಲಾಟಿ, ಸ್ಪೋರ್ಡ್ ಟೈಲ್, ಮೋಲಿ, ಟೆಟ್ರಾ, ಜೀಬ್ರಾ, ಏಂಜಲ್ಸ್, ಗೌರಮಿ, ಫೈಟರ್, ಕೋಯಿಕಾರ್ಪ್, ಕ್ಯಾಟ್ ಫಿಶ್, ಲೋಚಸ್ ಮುಂತಾದವು. ಇನ್ನು ವಿಶೇಷವಾಗಿ ನಿರ್ವಹಣೆ ಮಾಡುವಂತಹ ಮೀನುಗಳು ಕೂಡ ಇವೆ. ಅವು ಯಾವುವು ಅಂಥೇಳಿ ನೋಡೋದಾದರೆ ಅರೋವನ, ಫ್ಲವರ್ ಹಾರ್ನ್, ಡಿಸ್ಕಸ್, ಪಿರಾನ, ಆಸ್ಕರ್, ಪ್ಯಾರೆಟ್, ಶಾರ್ಕ್, ಸೀಗಡಿ ಇನ್ನು ಮುಂತಾದವು. ಸಹಜವಾಗಿ ಅಕ್ವೇರಿಯಂನ ಅಂದವನ್ನು ಹೆಚ್ಚಿಸಬೇಕು ಅನ್ನೋದಾದರೆ ಜಲಸಸ್ಯಗಳನ್ನು ಕೂಡ ನಾವು ಅಕ್ವೇರಿಯಂನಲ್ಲಿ ಬಳಸಬಹುದು. ಅಂತಹ ಜಲಸಸ್ಯಗಳು ಯಾವುವು ಅಂಥೇಳಿ ನೋಡೋದಾದರೆ ಹೈಡ್ರಿಲಾ, ಅಮೆಜಾನ್ ಸ್ವೋರ್ಡ್, ಟೇಪ್ ಗ್ರಾಸ್, ಕಬಾಂಬಾ, ಹಾರ್ನ್ ವರ್ಟ್, ಮಿರಿಯೋಫಿಲಂ, ಅಪನೋಜಿಟಾನ್, ಅಂಬುಲಿಯಾ ಇತ್ಯಾದಿ ಜಲಸಸ್ಯಗಳನ್ನು ಬಳಸಬಹುದು.

0: ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಭೇಟಿ ಮಾಡಬಹುದು, ಇಲ್ಲವೇ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರನ್ನ ಭೇಟಿ ಮಾಡಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಮನೆಗೊಂದು ಮನಕೊಂದು ಅಕ್ವೇರಿಯಂ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: 5x3 ಡೈನಿಂಗ್ ಟೇಬಲ್, 6 ಚೇರ್, ಪ್ಲೇನ್ ಗ್ಲಾಸ್ ಟಾಪ್ ಇವೆಲ್ಲವೂ ಸೇರಿದ ಡೈನಿಂಗ್ ಸೆಟ್ ಕೇವಲ 22,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
6: ಆತ್ಮೀಯ ರೈತ ಬಾಂಧವರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿಮ್ಮಧುಸೂಧನ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ ಹಾಸನ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಹಾಗೂ ಕೃಷಿ ರಂಗ ಆಲಿಸಿದರೆ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:34:39 ಏಳು ಗಂಟೆ 35 ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ, ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಮೆರಾಮನ್ ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ

0: ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ದಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪೂರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ. ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್

0: ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಸಮಯ ಸರಿಯಾಗಿ 7:45. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾ ಅವರು ಹಾಡಿರುವ ರಂಗೋಲಿ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಪ್ರೀತಿಯ ಸ್ನೇಹಿತರೆ, ಗಮನಿಸಿ, ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು, ಈ ಶಾಲೆಯ ಕುರಿತ ವಿಶೇಷ ಮಾಹಿತಿಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ತಪ್ಪದೆ ಆಲಿಸಿ ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುವ ಅತಿಥಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 2462829. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗಾಳಿಮಾತು ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಆರ್ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರಿಂದ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಸ್ನೇಹಿತರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಂದ್ರ 102.2 MHz.

0: ಪ್ರೀತಿಯ ಯುವ ಸ್ನೇಹಿತರೇ, ತಮಗೆಲ್ಲರಿಗೂ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ನನ್ನ ಸ್ನೇಹಿತರಾದ ಕೋಮಲ್ ಕೆಪಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳಿ. 2452258 ಮತ್ತೊಂದು 2462889. ಎಷ್ಟಡಿ ಕ್ರಮಾಂಕ 08172. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: 3 ಕಾಲೇಜಿನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು. ಏನ್ ಸಮಾಚಾರ?
4: ಏನಾಯ್ತು?
3: ಫೀಸ್ ನ ಟೆನ್ಷನ್,
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನಮಸ್ಕಾರ ಕೇಳುಗರಿಗೆಲ್ಲ, ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಇಂದಿನ ಆಟದ ಮಾಸ್ಟರ್ ಕೋಮಲ್. ಮೋಜು ಮಸ್ತಿಯಿಂದ ಕೂಡಿದ ರೇಡಿಯೋ ಆಟವನ್ನು ಇವತ್ತು ಯಾರು ಯಾರು ಆಟ ಆಡ್ತಾರೆ ಅಂತ ನೋಡೋಣ. ನಮಸ್ಕಾರ.
8: ನಮಸ್ತೆ ಮೇಡಮ್.
7: ನಿಮ್ಮ ಪರಿಚಯ ಹೇಳಿ.
8: ಶಾಂತ್ ಕುಮಾರ್ ಅಂತ ಹೇಳಿ.
7: ಶಾಂತ್ ಕುಮಾರ್.
8: ಶಾಂತ್
7: ಕುಮಾರ್ ಅವರು ನಮ್ಮ ಜೊತೆ ಇವತ್ತು ವಿರುದ್ಧ ಪದದ ಆಟವನ್ನ ಆಡ್ತಿದ್ದಾರೆ, ಸರಿನಾ? ನಿಮ್ಗೆ ನಾವು 30 ಸೆಕೆಂಡುಗಳನ್ನ ಕೊಡ್ತೀವಿ. ನಾನು ಪದವನ್ನ ಹೇಳ್ತೇನೆ, ಅದರ ವಿರುದ್ಧ ಪದವನ್ನ ನೀವು ಹೇಳಬೇಕು, ಸರಿನಾ? ಉತ್ತರ ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳಿದ್ರೆ ಹೆಚ್ಚು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಬಹುದು, ಸರಿನಾ? ಆಯ್ತು, ನಾವು ಟೈಮರ್ ಅನ್ನ ಸೆಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸಮಯ ಶುರುವಾಯ್ತು. ಹಿತ ಹಿತ ಉಪಯೋಗ ಸ್ವಾರ್ಥ ಒಣ ಒಣ ಸದುಪಯೋಗ ಸದುಪಯೋಗ ಸಾಧಾರಣ
8: ಅಸಾಧಾರಣ
7: ಅವಶ್ಯಕ
8: ಅನವಶ್ಯಕ
7: ಲಕ್ಷ್ಯ
8: ಅಲಕ್ಷ್ಯ.
7: 30 ಸೆಕೆಂಡುಗಳಲ್ಲಿ ಶಾಂತಕುಮಾರ್ ಅವರು 1, 2, 3, 4, 5, 6, 7, 8 ಪ್ರಶ್ನೆಗೆ ನೀವು ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀರಾ. ಅದರಲ್ಲಿ ಒಂದು ಪಾಸ್ ಹೇಳಿದ್ದೀರಿ, ಒಂದು ಸದುಪಯೋಗಾಗಿ ನೀವು ದುರುಪಯೋಗ ಅಂತ ಹೇಳಬೇಕಾಗಿತ್ತು. 1, 2, 3, 4, 5, 6, 7 ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಶಾಂತ್ಕುಮಾರ್ ಅವರು ಹೇಳಿರ್ತಾರೆ. ಚೆನ್ನಾಗಿ ಆಟಾಡಿದ್ದೀರಾ, ನೋಡೋಣ ನಿಮಗೆ ಪ್ರತಿಸ್ಪರ್ಧಿಯಾಗಿ ಯಾರು ಬರ್ತಾ ಇದ್ದಾರೆ ಅಂತ. ನೀವು ಚೆನ್ನಾಗಿ ಆಟಾಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
8: ನಮಸ್ತೆ ಮೇಡಮ್.
7: ನಿಮ್ಮ ಪರಿಚಯ ಹೇಳಿ.
8: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
7: ಸುಬ್ರಹ್ಮಣ್ಯ ಜಯಂತ್ ಅವರು ಕರೆ ಮಾಡಿರ್ತಾರೆ. ಸುಬ್ರಹ್ಮಣ್ಯ ಅವರೇ, ನೀವು ನಮ್ಮ ಜೊತೆ ವಿರುದ್ಧ ಪದದ ಆಟವನ್ನ ಆಡ್ತಾ ಇದ್ದೀರಾ. ರೇಡಿಯೋ ಆಟದ ಮಾಸ್ಟರ್ ನಾನು ಅಲ್ವಾ? ಸೊ ಆಟದ ಮಾಸ್ಟರ್ ಯಾವ ಆಟವನ್ನ ಆಡಿಸ್ತಾರೆ, ಸ್ಪೋರ್ಟ್ಸ್ ಮ್ಯಾನ್ ಅದೇ ಆಟವನ್ನ ಆಡ್ಬೇಕು.

0: ಮರಾಣಿ.
1: ಪ್ರಯತ್ನದಲ್ಲೇನೆ ಒಂದು ಫಲ ಇರೋದು ಅಲ್ವೇ.
0: ಖಂಡಿತ ಹೌದು
1: ಈಗ
0: ಮೇಡಮ್.
1: ನೀವು ನೀವು ಸ್ಪೋರ್ಟ್ಸ್ ಇವಾಗ ಸ್ಪೋರ್ಟ್ಸ್ ಈಗ ಆಟ ಅಂದ್ರೆ ಏನು, ಸ್ಪೋರ್ಟ್ಸ್ ಮನ್ಶಿಪ್ ಡೆವಲಪ್ ಮಾಡ್ಕೊಳ್ತಾ ಇದೀವಪ್ಪ ನಾವೆಲ್ಲ. ಅದು ಯಾವ ಆಟ ಆದ್ರೇನು, ನೀವು ಸ್ಟೇಡಿಯಂ ಅಲ್ಲಿ ಆಟ ಆಡಿದ್ರೇನು, ಒಂದು ಮೆಂಟಲ್ ಗೇಮ್ ಆಡಿದ್ರೆ ಏನು ಅಲ್ವಾ, ಅಥವಾ ರೇಡಿಯೋ ಆಟ ಆಡಿದ್ರೇನು, ಸ್ಪೋರ್ಟ್ಸ್ ಮನ್ಶಿಪ್ ನೀವು ಕಲಿತಾ ಇದ್ದೀರಾ ಅಂತ ಅನ್ಕೊಳ್ಬೇಕು. ಈಗ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಸ್ಟೇಡಿಯಂ ಅಲ್ಲಿ ಆಟವನ್ನ ಬಿಟ್ಟು ಹೋಗ್ತೀರಾ, ಇಲ್ಲ ಅಲ್ವಾ? ಸುಬ್ರಹ್ಮಣ್ಯ ಅವರೇ ಕರೆಯಲಿದ್ದೀರಾ?
0: ಇದೇನ್ ಮೇಡಮ್,
1: ಸುಬ್ರಹ್ಮಣ್ಯ ಅವರು ಎಂಥದ್ದು ರೇಡಿಯೋ ಮಾಸ್ಟರ್ ಅವರ ಒಂದು ಆಟದ ಮಾಸ್ಟರ್ ಅವರ ಮೋಟಿವೇಶನಲ್ ಟಾಕ್ಗೆ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ ಅನ್ಕೊಂಡು ಈಗ ಆಟ ಆಡ್ತಾ ಇದ್ದಾರೆ. ತಯಾರಿದ್ದೀರಲ್ಲ?
0: ಖಂಡಿತ ಇದ್ದೀನಿ ಮೇಡಮ್.
1: ಶುರು ಆಗ್ತಾ ಇದೆ, ನಿಮ್ಮ ಟೈಮರ್ ಸೆಟ್ ಆಗಿದೆ.
0: ಓಕೆ ಮೇಡಮ್.
1: ಕೀರ್ತಿ
0: ಅಸ್ಫೂರ್ತಿ,
1: ಒಂದು ನಿಮಿಷ, ನೀವು ಲಾಸ್ಟ್ ಟೈಮ್ ಕೂಡ ಇದೇ ಒಂದು ತಪ್ಪು ಮಾಡಿದ್ರಿ, ನಾನು ನೆನ್ಪಿಟ್ಕೊಂಡಿದ್ದೇನೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಪಾಸ್ ಹೇಳ್ಬಿಡಿ ಅಲ್ವಾ, ನೀವು ಟೈಮ್ ಯೋಚನೆ ಮಾಡೋದ್ರಲ್ಲಿ ನೀವು ಒಂದು ಕಳಿಯೋದಕ್ಕಿಂತ ನೀವು ಪ್ರಶ್ನೆ ಗೊತ್ತಿದ್ರೆ ಗೊತ್ತಿದೆ ಅಂತ ಉತ್ತರ ಹೇಳಿ, ಗೊತ್ತಿಲ್ಲ ಅಂದ್ರೆ ಪಾಸ್ ಪಾಸ್ ಹೇಳಿ. ನಿಮ್ಗೆ ಬಹುಶಃ ಅದು ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಪುನಃ ಟೈಮರ್ ಅನ್ನ ರೀಸೆಟ್ ಮಾಡ್ತಾ ಇದ್ದೀನಿ, ಸರಿನಾ? ನಿಮ್ಮ ಸಮಯ ಶುರುವಾಯಿತು. ಸಮತೆ ಸಮತೆ ತಪ್ಪು. ಜಯ
0: ನಿರ್ದಯ.
1: ವಿರೋಧ
0: ಪಾಸ್.
1: ಆದರ
0: ಪಾಸ್.
1: ಗೌರವ
0: ಅಗೌರವ.
1: ಪೂರ್ಣ
0: ಅಪೂರ್ಣ.
1: ಸ್ವೀಕರಿಸು
0: ಅನುಕರಿಸು.
1: ವಿದೇಶಿ
0: ಮೇಡಮ್?
1: ವಿದೇಶಿ
0: ಸ್ವದೇಶಿ.
1: ನೀವು ನೀವು ತುಂಬಾ ಏನ್ ಹೇಳ್ತಾರೆ, ನೀವು ತುಂಬಾ ಯೋಚನೆ ಮಾಡ್ತೀರಪ್ಪ ಆಟದಲ್ಲಿ. ಆಟದಲ್ಲಿ ಯೋಚನೆ ಮಾಡಬಾರ್ದು ಅಲ್ವಾ? ಪರವಾಗಿಲ್ಲ, ನೀವು ಚೆನ್ನಾಗಿ ಆಡಿರ್ತೀರಾ. 1, 2, 3, 4, 5, 6, 7, 8 ನೀವು ಕೂಡ 8 ಪ್ರಶ್ನೆಗೆ ಅಟೆಂಪ್ಟ್ ಮಾಡಿರ್ತೀರಾ ಸುಬ್ರಹ್ಮಣ್ಯ ಅವರೇ. ಆದರೆ ನೀವೇನು ಮಾಡಿಬಿಟ್ರಿ, ತುಂಬ ತಪ್ಪುಗಳನ್ನು ಮಾಡಿಬಿಟ್ರಿ. ಸಮತೆಗೆ ಅಸಮತೆ ಹೇಳಬೇಕಿತ್ತು, ಜಯಗೆ ಅಪಜಯ ಹೇಳಬೇಕಿತ್ತು, ವಿರೋಧ ವಿರೋಧ ಅವಿರೋಧ, ಆದರ ಅನಾದರ, ಸ್ವೀಕರಿಸು ನಿರಾಕರಿಸು. ನೀವು 3 ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿರ್ತೀರಾ. ನೀವು ಕರೆ ಮಾಡಿದಾಗೆಲ್ಲ ವಿರುದ್ಧ ಪದದ ಆಟವನ್ನೇ ಆಡಿಸ್ತೀನಿ ನಾನು, ಯಾಕೆ ಹೇಳಿ ಅಲ್ವಾ, ನೀವು ಪಳಗ್ಬೇಕಲ್ಲ ಆಟದಲ್ಲಿ, ಸರಿ ಅಲ್ವಾ? ನಾವು ನಮ್ಮ ಸುಬ್ರಹ್ಮಣ್ಯ ಅವರ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಗೆ ಒಂದು ಸಲಾಂ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
0: ಶಂಕರ್ ಅಂತ ಮ್ಯಾಮ್.
1: ಶಂಕರ ಅವರ?
0: ಹೌದು ಹೌದು.
1: ಶಂಕರ ಅವರು ಕರೆ ಮಾಡಿರ್ತಾರೆ ರೇಡಿಯೋ ಆಟ ಆಡ್ಲಿಕ್ಕೆ. ನೀವು ನಮ್ಮ ಜೊತೆ ವಿರುದ್ಧ ಪದದ ಆಟವನ್ನ ಆಡ್ತಾ ಇದ್ದೀರಿ. ನಮ್ಗೆ ಜೊತೆ ಯಾರೋ ಯಾರೋ ಮಾತಾಡ್ತಿದ್ದಾರೆ ಅಪ್ಪ, ನಾವ್ ಹೇಗೆ ಆಟ ಆಡೋದು? ಹಿಂದ್ಗಡೆ ಯಾರೋ ಹಿಂದ್ಗಡೆ ಮಾತಾಡ್ತಿದ್ದಾರೆ, ನಾವ್ ಹೇಗೆ ಆಟ ಆಡೋದು ಅಲ್ವಾ, ಕಷ್ಟ ಆಗುತ್ತೆ ಅಲ್ವಾ? ಯಾರು ಅದು, ದಯವಿಟ್ಟು ಅವರಿಗೆ ಹೇಳಿ ನಾನು ಆಟ ಆಡ್ತಾ ಇದ್ದೀನಿ, ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಡಿ, ನೋಡೋಣ. ನಮ್ಮ ಆಟ ಆಡ್ಲಿಕ್ಕೆ ಒಂದು ಒಂದು ಅನುಕೂಲಕರವಾದ ವಾತಾವರಣ ಇಲ್ದಿದ್ದ ಕಾರಣ ಶಂಕರ ಅವರ ಕರೆ ಏನಾಯ್ತು ಕಟ್ಟಾಗ್ಬಿಡ್ತು. ಪರವಾಗಿಲ್ಲ ಶಂಕರ ಅವರೇ, ಮತ್ತೊಮ್ಮೆ ಕರೆ ಮಾಡಿ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
2: ನಮಸ್ತೆ ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾತ ಮುಗುಳ್ಕೋಡದಿಂದ ಮಾತಾಡಿದ್ರೆ.
1: ಶಿವಲಿಂಗಯ್ಯ ಹಿರೇಮಠ ಅವರು ರೇಡಿಯೋ ಆಟ ಆಡೋದಕ್ಕೆ ಕರೆ ಮಾಡಿದ್ದಾರೆ. ಶಿವಲಿಂಗಯ್ಯ ಹಿರೇಮಠ ಅವರು ನಮ್ಮ ಜೊತೆ ವಿರುದ್ಧ ಪದಗಳ ಆಟವನ್ನ ಆಡ್ತಾ ಇದ್ದಾರೆ. ನಿಮಗೆ ನಾವು ಟೈಮರ್ ಅನ್ನ ಸೆಟ್ ಮಾಡ್ತಾ ಇದ್ದೇವೆ, 30 ಸೆಕೆಂಡುಗಳನ್ನ ಕೊಡ್ತಾ ಇದ್ದೇವೆ. ನೀವು ವಿರುದ್ಧ ಪದಗಳಲ್ಲಿ ನಿಮ್ಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂದ್ರೆ ಪಾಸ್ ಹೇಳಬಹುದು. ನಿಮ್ಮ ಟೈಮರ್ ಅನ್ನ ರಿಸೆಟ್ ಮಾಡಿದ್ದೇವೆ, ನಿಮ್ಮ ಸಮಯ ಶುರುವಾಯಿತು. ಸುದೈವಿ
2: ಏನ್ರಿ?
1: ಸುದೈವಿ
2: ಸುದೈವಿ
1: ಸುದೈವಿ ಸುದೈವಿ.

0: दुर्दैवी।
1: कृतज्ञ
0: कृतज्ञ।
1: स्वावलंबने
0: परावलंबिरी।
1: श्रेष्ठ
0: कनिष्ठ
1: आधुनिक
0: पुरातनर
1: उत्तम
0: अधमर
1: अमृत
0: विष
1: नगु
0: अलु
1: ಮೊದಲ ಒಂದು ಏನು ಯೋಚನೆ ಮಾಡಿದ್ರಿ, ಅದರ ನಂತರ ಒಂದು ನಿಮ್ಮ ಒಂದು ಏನು ಹೇಳ್ತಾರೆ ಪೇಸ್ ಅಂತ ಹೇಳ್ತೀವಿ, ಆ ಒಂದು ಸ್ಪೀಡ್ ಪಿಕಪ್ ಆಗಿಬಿಡ್ತು ಅಲ್ವಾ. ವಿದೇಶಿ ಅನ್ನೋದು ಸ್ವದೇಶಿ ಸರಿಯಾಗಿ ಹೇಳಿದ್ರಿ. ನೀವು ಎಲ್ಲದಕ್ಕೂ ಸರಿ ಉತ್ತರ ಹೇಳಿದ್ದೀರಾ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡಿ ಒಂಬತ್ತು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಹೇಳಿರ್ತೀರಾ. ಚೆನ್ನಾಗಿ ಆಡಿದ್ದೀರಾ ಶಿವಲಿಂಗಯ್ಯ ಹಿರೇಮಠ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಶಾಂತಕುಮಾರ್ ಅವರು, ಸುಬ್ರಹ್ಮಣ್ಯ ಜಯಂತ್ ಅವರು, ಅದಲ್ಲದೆ ಶಿವಲಿಂಗಯ್ಯ ಹಿರೇಮಠ ಅವರು ನಮ್ಮ ಜೊತೆಗೆ ವಿರುದ್ಧ ಪದಗಳ ಆಟವನ್ನು ಆಡಿರ್ತಾರೆ. ಇದರಲ್ಲಿ ಶಿವಲಿಂಗಯ್ಯ ಹಿರೇಮಠ ಅವರಿಗೆ ಮೊದಲ ಸ್ಥಾನ, ಶಾಂತಕುಮಾರ್ ಅವರಿಗೆ ಎರಡನೇ ಸ್ಥಾನ ಮತ್ತು ಸುಬ್ರಹ್ಮಣ್ಯ ಜಯಂತ್ ಅವರಿಗೆ ಮೂರನೇ ಸ್ಥಾನ ಲಭಿಸಿದೆ. ನೋಡೋಣ ಮುಂದಿನ ಆಟ ಆಡೋದಕ್ಕೆ ಯಾರು ಕರೆ ಮಾಡ್ತಿದ್ದಾರೆ ಅಂತ. ನಮ್ಮ ಯುವ ಕೇಳುಗರು ಯಾಕೋ ಕರೆ ಮಾಡ್ತಾ ಇಲ್ಲ. ಕಾಲೇಜು ಶಾಲೆಯಲ್ಲಿ ಕಲಿತಾ ಇರೋಂಥ ಮಕ್ಕಳು, ಯಾಕೆ ಅಂದರೆ ಅವರಲ್ಲಿ ಭೀತಿಯ ವಾತಾವರಣ ಉಂಟಾಗಿದೆ ಅಂತ ನಮಗೆ ಸುದ್ದಿ ಬಂದಿದೆ. ಕಾಗುಣಿತದ ಆಟ ಆಡಿಸ್ಬಿಟ್ರೆ ರೇಡಿಯೋ ಮಾಸ್ಟರ್ ಅಲ್ವಾ, ಫೇಲ್ ಆಗಿಬಿಡ್ತೀವಿ ಅಂತ ಹೆದರಿಕೆ ಇದೆ ಅವರಿಗೆ. ನೋಡೋಣ ರೇಡಿಯೋ ಆಟದ ಮಾಸ್ಟರ್ ಹೇಳಿದ ಒಂದು ಸ್ಟೇಟ್ಮೆಂಟ್ನ ಸುಳ್ಳು ಮಾಡಿ ನಮ್ಮ ಯುವ ಕೇಳುಗರು ಕರೆ ಮಾಡಿ. ನಮಸ್ಕಾರ.
2: ಹಲೋ
1: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ಜೀವಿತ ಅಂತ.
1: ಜೀವಿತ ಕರೆ ಮಾಡಿರ್ತಾರೆ ನಮಗೆ. ಜೀವಿತ ಅವರು ಯಾವ ತರಗತಿಯಲ್ಲಿ ಕಲಿತೀರಾ?
2: ಸೆಕೆಂಡ್ ಪಿ ಯು. ಇವಾಗ
1: ಸೆಕೆಂಡ್ ಪಿ ಯು. ನೋಡಿದ್ರ ನಮ್ಮ ಜೀವಿತ ಅವರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಾರೆ. ಹಾಗೆ ಕರೆ ಮಾಡಿಬಿಟ್ಟು ರೇಡಿಯೋ ಆಟದ ಮಾಸ್ಟರ್ ಹೇಳ್ತಾ ಇದ್ದಾರೆ ನಮಗೇನು ಭಯ ಇಲ್ಲ ಅಂತ ತೋರಿಸೋದಕ್ಕೆ ಕರೆ ಮಾಡಿಬಿಟ್ಟಿದ್ದಾರೆ ಅಲ್ವಾ ಜೀವಿತ?
2: ಹೌದು ಮ್ಯಾಮ್.
1: ಹೌದು, ಜೀವಿತ ಅವರು ಇವಾಗ ನಮ್ಮ ಜೊತೆ ಒಂದು ವಿಶಿಷ್ಟವಾದ ಹೊಸ ಆಟವನ್ನು ಆಡ್ತಿದ್ದಾರೆ. ಏನಿದು ಹೊಸ ಆಟ? ಈ ಹೊಸ ಆಟ ಗಣಿತದ ಆಟ. ಏನಂದ್ರೆ ಸಮಸಂಖ್ಯೆ ಆಟ ಅಂತ. ಅಂದ್ರೆ ಈವನ್ ನಂಬರ್ಸ್ ಆಟ. ಸಮಸಂಖ್ಯೆ ಅಂದ್ರೆ ಗೊತ್ತಲ್ವಾ, ಈವನ್ ನಂಬರ್ಸ್ ಅಂದ್ರೆ. ಯಾವ ಅಂಕೆ ಎರಡರಿಂದ ಪರ್ಫೆಕ್ಟ್, ಎರಡು ಅಂಕೆಯಿಂದ ಪರ್ಫೆಕ್ಟ್ ಆಗಿ ಭಾಗಿಸಲ್ಪಡುತ್ತೆ ಅದನ್ನ ಸಮಸಂಖ್ಯೆ ಅಂತೀವಿ. ಅಂದ್ರೆ ವಿಚ್ ಎವರ್ ನಂಬರ್ ಇಸ್ ಡಿವಿಸಿಬಲ್ ಪರ್ಫೆಕ್ಟ್ಲಿ ಬೈ ಟೂ, ಇಟ್ ಇಸ್ ಕಾಲ್ಡ್ ಅ ಈವನ್ ನಂಬರ್. ಕರೆಕ್ಟಾ? ನಮ್ಮ ಯುವ ಕೇಳುಗರಿಗೆ ಇಂಗ್ಲಿಷ್ ಅಲ್ಲೂ ಹೇಳಿದ್ದೇವೆ. ಈಗ ನಂಬರ್ ಟೂ ಅನ್ನೋದು ಫಸ್ಟ್ ಈವನ್ ನಂಬರ್, ಕರೆಕ್ಟಾ? ಮೊದಲ ಸಮಸಂಖ್ಯೆ. ಈಗ ಟೂ ಇಂದ ನೀವೇನ್ ಮಾಡಬೇಕು, ಕಂಟಿನ್ಯೂಸ್ ಆಗಿ ಸಮಸಂಖ್ಯೆನ ಹೇಳ್ಕೊಂಡು ಹೋಗ್ಬೇಕು. ಆದ್ರೆ ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲಿ. ಜೀವಿತ ಸರಿನಾ? ಹೇಗೆ ಅಂತ ಗೊತ್ತಾಯ್ತಲ್ಲ, ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹಾಗೆ ಹೇಳ್ಕೊಂಡು ಹೋಗ್ಬೇಕು. 30 ಸೆಕೆಂಡ್ಗಳನ್ನ ಕೊಡ್ತೀವಿ ನಾವು. ನೋಡೋಣ ನೀವು ಯಾವ ಅಂಕೆ ತನಕ ತಲುಪ್ತೀರಾ ನೋಡೋಣ. ತಪ್ಪಿಲ್ಲದೆ ಹೇಳಬೇಕು, ಮಧ್ಯದಲ್ಲಿ ನೀವು ಆಡ್ ನಂಬರ್ಸ್ ಎಲ್ಲ ಹೇಳಬಾರ್ದು. ಸರಿನಾ?
2: ಸರಿ ಮ್ಯಾಮ್.
1: ಸರಿನಾ? ಸಮಯ ಸೆಟ್ ಆಗಿದೆ. ಜೀವಿತ ನಿಮ್ಮ ಸಮಯ ಸೆಟ್ ಆಯ್ತು.
2: ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡು ನಲವತ್ನಾಲ್ಕು ನಲವತ್ತಾರು ನಲವತ್ತೆಂಟು ಐವತ್ತು ಐವತ್ತೆರಡು ಐವತ್ನಾಲ್ಕು ಐವತ್ತಾರು ಐವತ್ತೆಂಟು ಅರವತ್ತು ಅರವತ್ತೆರಡು ಅರವತ್ನಾಲ್ಕು ಅರವತ್ತಾರು ಅರವತ್ತೆಂಟು ಎಪ್ಪತ್ತು ಎಪ್ಪತ್ತೆರಡು ಎಪ್ಪತ್ನಾಲ್ಕು ಎಪ್ಪತ್ತಾರು ಎಪ್ಪತ್ತೆಂಟು ಎಂಬತ್ತು ಎಂಬತ್ತೆರಡು ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತೆಂಟು ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೆಂಟು ನೂರು ನೂರ ಎರಡು ನೂರ ನಾಲ್ಕು ನೂರ ಆರು ನೂರ ಎಂಟು ನೂರ ಹತ್ತು.
1: ನಿಲ್ಸಿ ನಿಲ್ಸಿ. ನೂರ ಹತ್ತು
2: ನೂರ ಹದಿನಾರು.
1: ಜೀವಿತ ಫುಲ್ ಸ್ಪೀಡ್ ಫುಲ್ ಸ್ಪೀಡ್ ಫುಲ್ ಗೇರ್ ಅಲ್ಲಿದ್ದೀರಾ ಅಲ್ವಾ, ಐದನೇ ಗೇರ್. ನೂರ ನೂರ ಹತ್ತಕ್ಕೆ ನಮ್ಮ ಜೀವಿತ ಅವರು ತಲುಪಿರ್ತಾರೆ. ಆಯ್ತಾ ಜೀವಿತ, ನಾನು ನೆಕ್ಸ್ಟ್ ಟೈಮು ಟೈಮರ್ಗಳಲ್ಲಿ ಸ್ವಲ್ಪ ಕಡಿಮೆ ಸಮಯನ ಕೊಡ್ತೀನಿ, ಪರವಾಗಿಲ್ಲ. ರೇಡಿಯೋ ಮಾಸ್ಟರ್ ಇವತ್ತು ನಿಮಗೆ 30 ಸೆಕೆಂಡ್ಗಳನ್ನ ಕೊಟ್ಟಿದ್ದಾರೆ. ನೀವು 30 ಸೆಕೆಂಡಲ್ಲಿ

0: 110 ನಂಬರ್ವರೆಗೆ ತಲುಪಿದ್ದೀರಾ. ನೋಡೋಣ ಯಾವ ಯುವ ಕೇಳುಗರು ನಿಮ್ಮ ಒಂದು 110 ಸಂಖ್ಯೆಯನ್ನ ದಾಟ್ತಾರೆ 30 ಸೆಕೆಂಡಲ್ಲಿ ಅಂತ. ನೀವು ಚೆನ್ನಾಗಿ ಆಟಾಡಿದ್ದೀರಾ, ನೀವು ನಿಜವಾಗ್ಲೂ ಸ್ಟ್ರಾಂಗ್ ಗುರು ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ,
1: ಹಲೋ,
0: ನಿಮ್ಮ ಪರಿಚಯ ಹೇಳಿ. ಚಂದನ ಕರೆ ಮಾಡ್ತಾರೆ ನಮ್ಗೆ. ಚಂದನ ಯಾವ ತರಗತಿಯಲ್ಲಿ ಕಲಿತಾರೆ? ಚಂದನ ಹೌಸ್ ವೈಫ್. ಪರವಾಗಿಲ್ಲ ಪರವಾಗಿಲ್ಲ ಚಂದನ ಅವರು, ನಾವು ಅನ್ಕೊಂಡ್ವಿ ಈ ನಮ್ಮ ಜೀವಿತನ್ಗೆ ಒಂದು ಪ್ರತಿಸ್ಪರ್ಧಿಯಾಗಿ ಯಾರಾದ್ರೂ ಕಾಲೇಜ್ ಮಕ್ಕಳು ಕರೆ ಮಾಡಿರಬಹುದು ಅನ್ಕೊಂಡ್ವಿ ನಾವು. ಪರವಾಗಿಲ್ಲ, ಈಗ ನೀವು ನಮ್ಮ ಜೊತೆ ಚಂದನ ಸಮ ಸಂಖ್ಯೆಗಳ ಆಟವನ್ನ ಆಡ್ತಾ ಇದ್ದೀರಾ, ಈವನ್ ನಂಬರ್ಸ್ ಆಟವನ್ನ. ನಿಮ್ಗೆ ಗೊತ್ತಿದೆ ಅಲ್ಲ ಸಮ ಸಂಖ್ಯೆಗಳ ಬಗ್ಗೆ? ಗೊತ್ತಿದೆ, ಗೊತ್ತಿದೆ ಅಲ್ಲ, ಈವನ್ ನಂಬರ್ಸ್ ಬಗ್ಗೆ ಗೊತ್ತಿದೆ. ಈಗ ನೀವು 2 ನಂಬರ್ ಇಂದ ಶುರು ಮಾಡಬೇಕು ಈ ಆಟವನ್ನ. 2, 4, 6, 8, 10 ಹಾಗೆ ಸಮ ಸಂಖ್ಯೆಗಳನ್ನ ಹೇಳ್ಕೊಂಡು ಹೋಗ್ಬೇಕು. 30 ಸೆಕೆಂಡುಗಳನ್ನ ನಿಮಗೆ ನೀಡಲಾಗುತ್ತೆ. ನೀವು ಮಧ್ಯದಲ್ಲಿ ಆಡ್ ನಂಬರ್ಸ್ ಅನ್ನು ಹೇಳಬಾರ್ದು, ತಪ್ಪು ಮಾಡಬಾರ್ದು, ಆಯ್ತಲ್ಲ. ನಮ್ಮ ಜೀವಿತ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಈಗ ಚಂದನ ಅವರಿಗೆ ಟೈಮ್ ಅನ್ನ ಸೆಟ್ ಮಾಡ್ತಾ ಇದೀವಿ. ನಿಮ್ಮ ಸಮಯ ಶುರುವಾಯ್ತು.
1: 4, 4, 8, 2, 8, 4, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128
0: ನೀವು 108ಕ್ಕೆ ಬಂದ್ರಿ, ಜೀವಿತ ಅವರು 110ರಲ್ಲೇನೆ ಮುಗಿಸಿದ್ರು ಸರಿನಾ 30 ಸೆಕೆಂಡ್ಗೆ. ಆದ್ರೆ ಆದ್ರೆ ಚಂದನ ಎಲ್ಲೋ ಮಧ್ಯದಲ್ಲಿ 61 ಇಣುಕ್ತಲ್ಲ ನೋಡಿದ್ರ ನೋಡಿದ್ರ ಅದೇ ಆಟ ಅಂತ ಹೇಳೋದು. ನೀವು ಚೆನ್ನಾಗಿ ಆಟ ಆಡಿದ್ದೀರಾ, ಯಾಕೋ ನೋಡೋಣ. ಈಗ ನೀವು ಸೆಕೆಂಡ್ ಪ್ಲೇಸ್ ಅಲ್ಲೇ ಇರುವ ಹಾಗೆ ಕಾಣ್ತಿದೆ. ನಿಮ್ಮನ್ನ ಹಿಂದೆ ದೂಡುವಂತಹ ಯಾವ್ದಾದ್ರು ಒಂದು ಪ್ರತಿಸ್ಪರ್ಧಿ, ಸ್ಟ್ರಾಂಗ್ ಪ್ರತಿಸ್ಪರ್ಧಿ ಬರ್ತಾರ ಅಂತ ನೀವು ಒಂದು ಚಿಕ್ಕ ತಪ್ಪು ಕೂಡ ಮಾಡ್ಬಿಟ್ಟಿದ್ದೀರಾ ಸರಿನಾ, ನೋಡೋಣ ಅವ್ರು ತಪ್ಪಿಲ್ದೆ ಹೇಳ್ತಾರ ಇಲ್ವಾ ಅಂತ. ಸರಿ, ನೀವು ಚೆನ್ನಾಗಿ ಆಟ ಆಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿ ನೋಡಿ ಯುವ ನಮ್ಮ ಯುವ ಕೇಳುಗರು ಹೇಗೆ ಅಂತ ಸಮ ಸಂಖ್ಯೆಗಳ ಆಟ ಆಡಿಸ್ತಾ ಇದ್ದಾರೆ, ಗಣಿತದ್ದು ಬೇಡ ಅಂತ ಕರೆನೆ ಕಟ್ ಮಾಡ್ಬಿಟ್ರು. ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ. ನಿಮ್ಮ ಪರಿಚಯ ಹೇಳಿ. ಯಾರು?
3: ಅರ್ಚನಾ.
0: ಅರ್ಚನಾ ಅವರು ಕರೆ ಮಾಡಿರ್ತಾರೆ. ಅರ್ಚನಾ ಅವ್ರು ಏನ್ ಮಾಡ್ತಾರೆ?
3: ನಾನು ಟೀಚರ್ ಮೇಡಮ್.
0: ಓ, ಟೀಚರಿಗೆ ನಾನು ಯಾವುದು ಗಣಿತದ ಟೀಚರಾ? ಸೋಷಿಯಲ್ ಟೀಚರ್. ಗಣಿತದ ಸ್ಕಿಲ್ ಹೇಗಿದೆ ಅಂತ ನೋಡ್ಬೇಕಲ್ಲ ನಾವು. ಆದ್ರೆ ಯಾವ್ದೋ ಪಾಪು ಅಳ್ತಾ ಇದೆ ಅಲ್ವಾ?
3: ನನ್ ಮಗಳು ಚಿಕ್ಕ ಪಾಪು.
0: ಹೌದಾ? ಅರ್ಚನಾ, ಈಗಷ್ಟೇ ನಮ್ಮ ಒಂದು ಈ ಆಟವನ್ನ ಜೀವಿತ ಮತ್ತೆ ಚಂದನ ಆಡಿರ್ತಾರೆ, ಆಯ್ತಾ? ಈಗ ಸಮ ಸಂಖ್ಯೆಗಳ ಆಟವನ್ನ ನೀವು ಆಡ್ತಾ ಇದ್ದೀರಾ, ಈವನ್ ನಂಬರ್ಸ್ ಆಟ. ನೀವು ಈವನ್ ನಂಬರ್ಸ್ ಅಥವಾ ಸಮ ಸಂಖ್ಯೆ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ತೀರಾ ಅಲ್ವಾ? ಟೂ ಅಥವಾ 2 ಅಂಕಿಯಿಂದ ಶುರು ಮಾಡ್ಬೇಕು. ಕನ್ನಡದಲ್ಲಿ 2, 4, 6, 8, 10 ಆ ಸೀರೀಸ್ ಅಲ್ಲಿ ನೀವು ಸಮ ಸಂಖ್ಯೆಗಳನ್ನ ಹೇಳ್ಕೊಂಡು ಹೋಗ್ಬೇಕು. ನೀವು 30 ಸೆಕೆಂಡ್ ಅಲ್ಲಿ ಎಲ್ಲಿಗೆ ತಲುಪ್ತೀರಾ ಅಂತ ನೋಡೋಣ. ನಿಮ್ಮ ಸಮಯ ಶುರುವಾಗಿದೆ.
3: 4, 62, 64, 85, 86, 87, 88, 89, 90, 81, 82, 83, 84, 85, 86, 87, 88, 89, 90, 91, 92, 93, 94, 98, 102, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141, 142, 143, 144, 145, 146, 147, 148, 149, 150, 151, 152, 153, 154, 155, 156, 157, 158, 159, 160, 161, 162, 163, 164, 165, 166, 167, 168, 169, 170, 171, 172, 173, 174, 175, 176, 177, 178, 179, 180, 181, 182, 183, 184, 185, 186, 187, 188, 189, 190, 191, 192, 193, 194, 195, 196, 197, 198, 199, 200, 201, 202, 202, 202, 202

0: ನೋಡಿದ್ರ ಅರ್ಚನಾ 110ಕ್ಕೆ ಬಂದು ನಿಂತು ಬಿಟ್ರಿ ನೀವು ಕೂಡ. ನಮ್ಮ ಜೀವಿತ ಮತ್ತೆ ಅರ್ಚನಾ ಮಧ್ಯೆ ಟೈ ಆಗ್ಬಿಟ್ಟಿದೆ. ಜೀವಿತ ಮತ್ತು ಅರ್ಚನಾ ಇಬ್ರು ಕೂಡ 110ಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ. ನೋಡೋಣ ನೋಡೋಣ ಮುಂದೆ ಯಾರ ಹತ್ರ ಆದ್ರೂ ಆಟ ಆಡ್ಸೋಣ ಅಂತ ಹೇಳ್ತಾ. ನೀವು ಚೆನ್ನಾಗಿ ಆಟ ಆಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
1: ಮೇಡಮ್, ಸ್ವರಾಜ್ ಕುಮಾರ್ ಸಂಪಿಗೆ ಅವರು ಕೇರ್ಪುರಮಿಂದ ಮಾತಾಡ್ತಾ ಇರೋದು. ಮೇಡಮ್
0: ಸ್ವರಾಜ್ ಕುಮಾರ್ ಮಾತಾಡ್ತಾರೆ. ಸ್ವರಾಜ್ ಅವರೇ, ನೀವು ನಮ್ಮ ಜೊತೆ ಈಗ ಗಾದೆಗಳ ಆಟವನ್ನ ಆಡ್ತಾ ಇದ್ದೀರಾ? ಗಾದೆಯ ಮೊದಲ ಭಾಗವನ್ನ ನಾನು ಹೇಳ್ತೇನೆ, ಆಮೇಲೆ ನೀವು ಅದರ ಮುಂದುವರಿದ ಭಾಗವನ್ನ ಹೇಳಬೇಕು. ಆಗ್ಬಹುದಲ್ಲ? ನೀವು ಗಣಿತದ ಆಟಕ್ಕೆ ತಯಾರಿ ಮಾಡ್ಕೊಂಡು ಬಂದ್ರಿ, ಆದ್ರೆ ನೋಡಿದ್ರ ಆಟದ ಮಾಸ್ಟರ್ ಎಷ್ಟು ಫಾಸ್ಟ್ ಇರ್ತಾರೆ ಅಂತ.
1: ಮಾಸ್ಟರ್ ಈ ತರ ಇದೇ ತರ ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ.
0: ಗೂಗ್ಲಿ, ಅದನ್ನೇ ಗೂಗ್ಲಿ ಅಂತ ಹೇಳೋದು. ನಿಮ್ಮ ಸಮಯ ಶುರು ಆಗ್ತಾ ಇದೆ. ಅನ್ನ ಹಾಕಿದ ಮನೆಗೆ
1: ಕನ್ನ ಹಾಕಬೇಡ.
0: ಸಹವಾಸದಿಂದ
1: ಸನ್ಯಾಸಿ ಕೆಟ್ಟ.
0: ಕುಂಬಾರನಿಗೆ ವರುಷ
1: ಕುಡಿಕೆ ಮಾಡಿದ್ರೆ ವರುಷ.
0: ಯಾರದೋ ದುಡ್ಡು
1: ಎಲ್ಲ ಮುಂಜಾತ್ರೆ.
0: ಹಾಗಲಕಾಯಿಗೆ
1: ದೇವಿನ ಕಾಯಿ ಸಾಕ್ಷಿ.
0: ಗಾಳಿ ಬಂದಾಗ
1: ತೂರ್ಕಡ ಮಗ.
0: ಸಂಕಟ ಬಂದಾಗ
1: ವೆಂಕಟ ರಮಣ.
0: ಮಾತು ಆಡಿದ್ರೆ ಹೋಯ್ತು,
1: ಮುತ್ತು ಹೊಡೆದ್ರೆ ಹೋಯ್ತು.
0: ಮಾಡಿದ್ದುಣ್ಣು
1: ಮಹಾರಾಯ.
0: ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪ್ರಶ್ನೆಗೆ ನಿಮ್ಮ ಹೆಸರನ್ನ ದಯವಿಟ್ಟು ಮತ್ತೊಮ್ಮೆ ರಿಪೀಟ್ ಮಾಡ್ತೀರಾ?
1: ಸ್ವರಾಜ್ ಕುಮಾರ್.
0: ಸ್ವರಾಜ್ ಕುಮಾರ್ ಅವರು ಇವ ಸ್ವರಾಜ್ ಕುಮಾರ್ ಅವರು ಯಾವತ್ತೂ ಮರೆಯೋದಿಲ್ಲ ಆ ರೇಡಿಯೋ ಆಟದ ಮಾಸ್ಟರ್ ಕೊಟ್ಟ ಗೂಗ್ಲಿಯನ್ನ ಅಲ್ವಾ?
1: ಅವ್ರಿಗಿಂತ ಬೇಗ ಹೇಳೋಣ ಅಂತ ಮಾಡಿದ್ದೆ.
0: ನೋಡಿದ್ರಾ ಹೇಗೆ ಪತ್ತೆ ಹಚ್ಬಿಟ್ಟೆ ನಾನು ಅಂತ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಹೇಳ್ಬೇಕಿತ್ತು. ಒಂಬತ್ತರಲ್ಲಿ ನೀವು ಎಂಟು ಪ್ರಶ್ನೆಗೆ ಚೆನ್ನಾಗಿ ಆಟ ಆಡಿದ್ದೀರಾ. ನೋಡಿದ್ರಾ ಅದಕ್ಕೆ ಎಲ್ಲರೂ ತಯಾರಿ.
1: ಗಾದೆ ಸಂಪಾದಕ ಫೋನ್ ಮಾಡಿದ್ರು ಕೂಡ ಇಷ್ಟು ಬರದೇ ಇಲ್ಲ, ಟಕ ಟಕ ಅಂತ ಬರದೇ ಇಲ್ಲ ಬಿಡಿ.
0: ತಯಾರಿ ಮಾಡ್ಕೊಂತಾ ಇದ್ದೀರಾ ಎಲ್ಲರೂ ಕನ್ನಡದ ಸಬ್ಜೆಕ್ಟ್ ಅಲ್ಲಿ ಇವಾಗ. ಅಟ್ಲೀಸ್ಟ್ ರೇಡಿಯೋ ಆಟಕ್ಕಾದ್ರೂ ಅಲ್ವಾ ವಿರುದ್ಧ ಪದಗಳು ಕಲಿತಾ ಇದಾರೆ, ಜೋಡಿ ಪದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದಾರೆ, ಆಮೇಲೆ ಗಣಿತ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದಾರೆ, ಟೇಬಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ಮ ಯುವ ಕೇಳುಗರು. ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ ರೇಡಿಯೋ ಆಟದಿಂದ. ಧನ್ಯವಾದ. ಈ ಒಂದು ಪ್ರಶಂಸೆ ಎಲ್ಲಾ ಆಕಾಶವಾಣಿ ಸಿಬ್ಬಂದಿಗಳಿಗೆ ಸಲ್ಲುವಂತದ್ದು. ನಿಮ್ಮ ಒಂದು ಪ್ರೀತಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಹಲೋ,
0: ನಿಮ್ಮ ಪರಿಚಯ ಹೇಳಿ. ನಿಮ್ಮ ಮೊಮ್ಮಗಳಿಗೆ ಕೊಡಿ.
3: ಹಲೋ
0: ನಮಸ್ತೆ.
3: ಸನ್ನಿಧಿ ಅಂತ.
0: ಸನ್ನಿಧಿ ಯಾವ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೀರಾ? ಸನ್ನಿಧಿಗೆನೆ ಆಟ ಆಡ್ಸೋಣ ನಾವು. ಸನ್ನಿಧಿ, ನಾವಿವತ್ತು ಈವನ್ ನಂಬರ್ಸ್ ಆಟ ಆಡ್ತಾ ಇದೀವಿ. ಹೊಸ ಗೇಮ್ ಆಯ್ತಾ? ಹೊಸ ಗೇಮು. ಜೀವಿತ, ಚಂದನ, ಅರ್ಚನ ಆಡಿದ್ದಾರೆ. ಫಸ್ಟ್ ಟೈಮ್ ನೀವು ಕೂಡ ಆಡ್ತಾ ಇದ್ದೀರಾ ಫಸ್ಟ್ ಎಪಿಸೋಡ್ ಅಲ್ಲಿ. ಆಯ್ತಾ? ನಿಮ್ಗೆ ಒಂದು ಯುವಕರಾಗಿ ಸಮ ಸಂಖ್ಯೆ ಅಂದ್ರೆ ಗೊತ್ತಿರುತ್ತೆ, ಈವನ್ ನಂಬರ್ಸ್ ಅಂತ. ಸರಿನಾ? ಟೂ ಇಂದ ಡಿವಿಸಿಬಲ್ ನಂಬರ್ ಇರುತ್ತಲ್ಲ ಅದು ಕ್ಷಮಿಸಿ, ಅದು ಈವನ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ನೀವಿವಾಗ ಟೂ ಇಂದ ಸ್ಟಾರ್ಟ್ ಮಾಡ್ಬೇಕು, ಆದ್ರೆ ಕನ್ನಡದಲ್ಲಿ. ಆಯ್ತಾ? ಮಧ್ಯದಲ್ಲಿ ಆಡ್ ನಂಬರ್ಸ್ ಹೇಳ್ಬಾರ್ದು. ಟ್ರೈ ಮಾಡ್ತೀರಾ? 30 ಸೆಕೆಂಡ್ಸ್ ಅಲ್ಲಿ ಎಲ್ಲಿ ತನಕ ರೀಚ್ ಆಗ್ತೀರಾ ನೋಡ್ತೀನಿ ನಾನು. ಸರಿನಾ? ಸನ್ನಿಧಿ, ನಿಮ್ಮ ಟೈಮರ್ ಸೆಟ್ ಮಾಡ್ತಾ ಇದೀವಿ. ಟೈಮರ್ ಸೆಟ್ ಆಯ್ತು, ಶುರು. 72 ತನಕ ಬಂದ್ಬಿಟ್ರಿ ನೀವು 30 ಸೆಕೆಂಡ್ಸ್ಗೆ. ಆಯ್ತಾ? ಆದ್ರೆ ಪರವಾಗಿಲ್ಲ, ನೀವು

0: ಎಲ್ಲರಿಗಿಂತ ಚಿಕ್ಕವರಾಗಿರೋದ್ರಿಂದ ನೀವು ನಿಮ್ಮ ಒಂದು ಒಂದು ಪೇಸ್ ಅಲ್ಲಿ ನೀವು ಚೆನ್ನಾಗಿ ಆಟ ಆಡಿದ್ದೀರಾ. ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡ್ ಬರುವ ಮುಂಚೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ? ಚೆನ್ನಾಗಿ ಆಟ ಆಡಿದೀಯಾ ಪುಟ್ಟ, ನೀವು ತುಂಬಾ ಚೆನ್ನಾಗಿ ಆಟ ಆಡಿದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಮ ಸಂಖ್ಯೆಗಳ ಆಟದಲ್ಲಿ ಜೀವಿತಾ ಮತ್ತೆ ಅರ್ಚನಾ ಅವರಿಗೆ ಟೈ ಆಗಿದೆ. ಇಬ್ರು ಕೂಡ ಮೊದಲ ಸ್ಥಾನದಲ್ಲಿದ್ದಾರೆ. ಚಂದನಾ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಸನ್ನಿಧಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ. ನಮಸ್ಕಾರ.
1: ನಮಸ್ಕಾರ.
0: ನಿಮ್ಮ ಪರಿಚಯ ಹೇಳಿ. ಆಯ್ತು, ನಿಮಗೆ ಗಾದೆಗಳ ಆಟ ಆಡಿಸ್ತಾ ಇದ್ದೀವಿ. ನಮಸ್ಕಾರ.
2: ಹಲೋ,
0: ನಿಮ್ಮ ಪರಿಚಯ ಹೇಳಿ.
2: ಮೇಡಮ್ ನಮಸ್ತೆ.
0: ನಿಮ್ಮ ಪರಿಚಯ ಹೇಳಿ.
2: ಮೇಡಮ್ ಅನುಪಮ ಅಂತ ನನ್ನ ಹೆಸರು, ವಿದ್ಯಾನಗರ, ಹಾಸನ ವಿದ್ಯಾನಗರದಿಂದ.
0: ಅನುಪಮ, ನೀವು ನಮ್ಮ ಜೊತೆ ಗಾದೆಗಳ ಆಟವನ್ನ ಆಡ್ತಾ ಇದ್ದೀರಾ, ಸರಿನಾ? ಟೈಮರ್ ಸೆಟ್ ಮಾಡ್ತಾ ಇದ್ದೀವಿ, 30 ಸೆಕೆಂಡ್ಗಳನ್ನ ನೀಡಲಾಗುತ್ತೆ. ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳಿ. ಸಮಯ ಶುರುವಾಯಿತು. ದೂರದ ಬೆಟ್ಟ,
2: ನುಣ್ಣಗೆ,
0: ಯುದ್ಧ ಕಾಲದಲ್ಲಿ
2: ಶಸ್ತ್ರಾಭ್ಯಾಸ,
0: ಊಟ ಬಲ್ಲವನಿಗೆ
2: ರೋಗವಿಲ್ಲ,
0: ಮಾತು ಬಲ್ಲವನಿಗೆ
2: ಪಾಸ್,
0: ಬೇಲಿಯ ಎದ್ದು
2: ಹೊಲಮೇಲಂತೆ,
0: ಅಡಿಕೆಗೆ ಹೋದ ಮಾನ,
2: ಆನೆ ಕೊಟ್ಟರು ಸಿಗಲ್ಲ,
0: ತಾಯಿಯಂತೆ ಮಗಳು,
2: ನೂರಿನಂತೆ ಸೀರೆ,
0: ಹೊಟ್ಟೆಗೆ ಹಿಟ್ಟು ಇಲ್ದಿದ್ರು
2: ಜುಟ್ಟಿಗೆ ಮಲ್ಲೆ ಹೂವು,
0: ಕೈ ಕೆಸರಾದ್ರೆ
2: ಬಾಯಿ ಮೊಸರು,
0: ಎಣ್ಣೆ ಬಂದಾಗ
2: ಕಣ್ಣು ಮುಚ್ಕೊಂಡ್ರು.
0: ನಮ್ಮ ಅನುಪಮ ಅವರು ಎಲ್ಲಾ ಪ್ರಶ್ನೆಗೂ ಸರಿಯಾಗಿ ಉತ್ತರ ಹೇಳಿದ್ರು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಸರಿನಾ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಕ್ಕೆ ಹತ್ತೂ ಉತ್ತರ ಸರಿಯಾಗಿ ಹೇಳಿದ್ದಾರೆ, ಪರವಾಗಿಲ್ಲ. ಒಂಬತ್ತು ಒಂಬತ್ತಕ್ಕೆ ಸರಿಯಾಗಿ ಹೇಳಿದ್ದಾರೆ. ಹೌದು, ನಮ್ಮ ಹಿಂದೆ ಸ್ವರಾಜ್ ಅವರು ಆಡಿದಾಗ ಅವರು 9ಕ್ಕೆ 8 ಹೇಳಿದ್ದಾರೆ. ನಮ್ಮ ಈ ಆಟದ ವಿಜೇತರು ಅನುಪಮ. ಇವತ್ತು ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ. ನಮಸ್ಕಾರ. ಜಗದೀಶ್ ಅವರೇ, ನಿಮ್ಮ ಟೈಮರ್ ಸೆಟ್ ಆಗಿದೆ. ಬಡವನ ಕೋಪ, ಹೊಳೆಯಲ್ಲಿ ಹುಣಸೆ ಹಣ್ಣು, ಹುಣಸೆ ಹಣ್ಣು
1: ಕೈ ಪೌದಲ್,
0: ಪುರಾಣ ಹೇಳೋಕೆ
1: ಬದನೆಕಾಯಿ ಸಾಕ್ಷಿ,
0: ಅತ್ತೆಗೊಂದು ಕಾಲ,
1: ಹೊಸಗೊಂದು ಕಾಲ,
0: ಪಾಲಿಗೆ ಬಂದಿದ್ದು
1: ಪಂಚಾಮೃತ,
0: ಬೆಳೆಯುವ ಸಿರಿ,
1: ಬೆಳೆಯುವ ಸಿರಿ ಮೊಳಕೆಯಲ್ಲಿ,
0: ಎರಡು ಕೈ ಸೇರಿದ್ರೆ
1: ಚಪ್ಪಾಳೆ ತಟ್ಟುವ,
0: ತಾಯಿಯಂತೆ ಮಗಳು, ನೀವು ಯೋಚಿಸೋದ್ರಲ್ಲೇ ಟೈಮ್ ಕಳೆದ್ ಬಿಟ್ರಿ ಅಪ್ಪ. ನೀವು 1, 2, 3, 4, 5, 6, 7, 8 ಪ್ರಯತ್ನ ಪಟ್ಟು ಅದರಲ್ಲಿ 6ಕ್ಕೆ ಸರಿಯಾಗಿ ಉತ್ತರ ಹೇಳಿರ್ತೀರಾ. ಚೆನ್ನಾಗಿ ಆಟ ಆಡಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅವ್ರು ಏನೋ ಹೇಳ್ತಾ ಇದ್ರು, ದಯವಿಟ್ಟು ಕ್ಷಮಿಸಿ. ಸಮಯ ಕಾರ್ಯಕ್ರಮದ್ದು ಮುಗಿತಾ ಇರೋದ್ರಿಂದ ಕಾಲ್ನ ಕಟ್ ಮಾಡಿಬಿಟ್ವಿ. ನೀವು ಕೊಡುವ ಎಲ್ಲ ಪ್ರಶಂಸೆಗಳು ಆಕಾಶವಾಣಿಗೆ ಸಲ್ಲುವಂಥದ್ದು. ಇವತ್ತು ತುಂಬ ಲವಲವಿಕೆಯಿಂದ ಎಲ್ಲರೂ ಆಟ ಆಡಿದ್ದೀರಾ. ನೀವು ರೇಡಿಯೋ ಆಟಕ್ಕೆ ನೆಕ್ಸ್ಟ್ ಟೈಮ್ ಬರ್ತಾ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ರೇಡಿಯೋ ಮಾಸ್ಟರ್ ಕೋಮಲ್ ನಿಮ್ಗೆಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ.

ಆತ್ಮೀಯ ಕೇಳುಗರೆ, ಇದುವರೆಗೂ ಯುವವಾಣಿ ಕಾರ್ಯಕ್ರಮದಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಕೋಮಲ್ ಕೆಪಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಇದು ಇಂದಿನ ಯುವವಾಣಿ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ ಸರಿಯಾಗಿ 8:30 21 ಸೆಕೆಂಡುಗಳು. ಈಗ ಕೆಲವು

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ಸಹೀದ್ ರಹಿ ಅವರ ಗಜಲ್, ಹಾಡಿದ್ದಾರೆ ಹರಿಹರನ್.

0: ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಗಜಲ್ಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹರಿಹರನ್ ಅವರು ಹಾಡಿರುವ ವಿಜಯ್ ಸಿನ್ಹಾ ಅವರ ರಚನೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಗಜಲ್ಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.
2: नमस्कार, आकाशवाणी से समाचार संध्या के साथ मैं लवली निगम. राष्ट्रपति द्रौपदी मुर्मू ने राष्ट्रपति भवन में रक्षा अलंकरण समारोह में वीरता

ಚಲನಚಿತ್ರ ಧ್ವನಿವಾಹಿನಿ ಶ್ರೀಕೃಷ್ಣ ದೇವರಾಯ. ಮುಖ್ಯ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಿ ಆರ್ ಪಂತಲು, ಎಂ ವಿ ರಾಜಮ್ಮ, ದಿನೇಶ್, ನರಸಿಂಹರಾಜು, ಭಾರತಿ, ಜಯಂತಿ, ನಾಗಪ್ಪ. ಸಂಗೀತ ಟಿ ಜಿ ಲಿಂಗಪ್ಪ. ಚಿತ್ರಕಥೆ ನಿರ್ಮಾಣ

0: ನಿರ್ದೇಶನ ಬಿ.ಆರ್. ಪಂತಲು. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಶ್ರೀಕೃಷ್ಣ ದೇವರಾಯ.
1: ದಕ್ಷಿಣ ಭಾರತ ಇತಿಹಾಸದಲ್ಲೇ ವಿಜಯನಗರ ಸಾಮ್ರಾಜ್ಯದ ಕಾಲವು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದ ಅಧ್ಯಾಯ. ಇದರ ಅತ್ಯಂತ ಪ್ರತಿಭಾವಂತ ಚಕ್ರವರ್ತಿಯಾಗಿದ್ದ ಕನ್ನಡ ರಾಜ್ಯ ರಮಾರಮಣ ಶ್ರೀ ಕೃಷ್ಣದೇವರಾಯನ ಚರಿತ್ರೆಯನ್ನು ಇಂದು ಹೆಮ್ಮೆಯಿಂದ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ವಿಜಯ ವಿದ್ಯಾರಣ್ಯರ ಆದೇಶದಂತೆ ಹರಿಹರ ಬುಕ್ಕರಾಯರಿಂದ ಸ್ಥಾಪಿಸಲ್ಪಟ್ಟ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಅರಸರಲ್ಲಿ ತುಳುವ ವಂಶದ ಮೊದಲನೇ ದೊರೆ ನರಸಿಂಹದೇವನಿಗೆ ಮೂವರು ಪತ್ನಿಯರು. ಮೊದಲನೇ ಪತ್ನಿ ತಿಪ್ಪಾಂಬೆಗೆ ವೀರನರಸಿಂಹ, ಎರಡನೇ ಪತ್ನಿ ನಾಗಲಾಂಬಿಕೆಗೆ ಕೃಷ್ಣದೇವರಾಯ, ಮೂರನೇ ಪತ್ನಿ ಓಬಾಂಬೆಗೆ ಅಚ್ಯುತರಾಯ ರಂಗರಾಯರೆಂಬ ಪುತ್ರರು ಜನಿಸಿದರು. ವಿಜಯನಗರ ಸಾಮ್ರಾಜ್ಯವು ಸ್ವರ್ಣಯುಗವೆನಿಸಿಕೊಳ್ಳಲು ಮಹಾಮಂತ್ರಿ ತಿಮ್ಮರಸರು ಬಹುವಾಗಿ ಶ್ರಮಿಸಿದರು. ನರಸಿಂಹದೇವನ ಆಳ್ವಿಕೆಯಲ್ಲಿ ಇವರು ಒಂದು ದಿನ
2: ಯಾವಲ್ಲಿ ನಿಲ್ಲಿ ವಿರೂಪಾಕ್ಷನ ಆನೆ ನಿಲ್ಲಿ
3: ತಡೆಬೇಡಿ.
2: ರಾಣಿ ನಾಗಲಾಂಬಿಕಾ ದೇವಿಯವರು,
3: ದೇವಿ ನೀವು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವಿರಾ?
2: ಈ ಕಾರ್ಯಕ್ಕೆ ನಿಮ್ಮನ್ನು ಪ್ರೇರೇಪಿಸಿದ ಕಾರಣವೇನು ದೇವಿ?
3: ಒಕ್ಕ ಮನೆ ಸ್ವರ್ಗವಾಗುವುದರ ಬದಲು ನರಕವಾದರೆ ಆತ್ಮಹತ್ಯೆ ಅಲ್ಲದೆ ಹೆಣ್ಣಿಗೆ ಬೇರೇನೋ ದಾರಿ ಇರೋದು ಮಹಾಮಂತ್ರಿಗಳೇ.
4: ಆತ್ಮಹತ್ಯೆ ಮಹಾಪಾಪವಲ್ಲವೇ ದೇವಿ? ಅದು ಅಲ್ಲದೆ ಈ ಅರಿಯದ ಕಂದನನ್ನು ಕೊಲ್ಲ ಯತ್ನಿಸುತ್ತಿದ್ದೀರಲ್ಲ, ಈ ಘೋರ ಕೃತ್ಯಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು?
3: ಸವತಿ ಮಾತ್ಸರ್ಯದ ವಿಷ ಜ್ವಾಲೆಯಲ್ಲಿ ಸಿಕ್ಕಿ ದಹಿಸುತ್ತಿದ್ದ ನನಗೆ ಆ ನರಕ ಯಾತನೆಗಿಂತಲೂ ಮರಣವೇ ಲೇಸೆನಿಸಿತಮ್ಮ. ಇಂದು ನಾನು ಅನುಭವಿಸುತ್ತಿರುವ ಅವಮಾನ ಅತ್ಯಾಚಾರಗಳು ನಾಳೆ ನನ್ನ ಕಂದ ಅನುಭವಿಸುವಂತಾಗಬಾರದೆಂದು ಅವನ ಕಥೆ ಮುಗಿಸುವುದರಲ್ಲಿದ್ದಮ್ಮ.
5: ಎಂಥ ಅಚಾತುರ್ಯ ಮಾಡುತ್ತಿದ್ದೇನೆ! ಅಕಸ್ಮಾತ್ ನಾವು ನಿಮ್ಮನ್ನು ತಡೆಯದಿದ್ದಲ್ಲಿ
1: ನಾಳೆ ವಿಜಯನಗರದ ಚಕ್ರೇಶ್ವರನನ್ನು ಚಿಗುರು ಮುನ್ನ ಮೊಳಕೆಯಲ್ಲೇ ಚೌಟಿ ಹಾಕುತ್ತಿದ್ದರಲ್ಲ.
3: ಏನು, ನನ್ನ ಕಂದ ಚಕ್ರೇಶ್ವರನಾಗುವನಿ?
5: ಹೌದಮ್ಮ, ಈ ಶಿಶು ಚಕ್ರೇಶ್ವರನಾಗಲು ಸಕಲ ಸುಲಕ್ಷಣಗಳನ್ನು ಹೊಂದಿದೆ. ಹೊರಗೆ ಶತ್ರುಗಳ ಕಾಟ, ಒಳಗೆ ಸ್ವಾರ್ಥಿಗಳ ಕಾಲಕೂಟದಿಂದ ಸಡಿಲವಾಗುತ್ತಿರುವ ಸಾಮ್ರಾಜ್ಯಕ್ಕೆ ಸಮರ್ಥ ಸಾಮ್ರಾಟನೊಬ್ಬನು ಬೇಕೇ ಬೇಕು.
2: ಈ ಕಂದನೇ ಆ ಭವಿಷ್ಯದ ಚಕ್ರವರ್ತಿ ಎಂದು ನಮ್ಮ ಅಂತರಂಗ ನುಡಿಯುತ್ತಿದೆ.
3: ದೇವಿ, ಇವನ ರಕ್ಷಣೆ ಭಾರವನ್ನು ನಮಗೊಪ್ಪಿಸಿ. ನಮ್ಮ ಮಕ್ಕಳಾದ ತಿಮ್ಮಣ್ಣ ಗೋವಿಂದರೊಡನೆ ಈ ಮುದ್ದಕೃಷ್ಣನ ಬಾಲ್ಯೆಯನ್ನು ನಾನು ವಹಿಸಿಕೊಳ್ಳುವೆನು. ನಿಮ್ಮ ಈ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆನಮ್ಮ. ದೇವಕಿ ಯಶೋಧೆಗೆ ತನ್ನ ತನೆಯನನ್ನು ಒಪ್ಪಿಸಿದಂತೆ ಇವನನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿರುವನು. ಕೃಷ್ಣ, ಇಂದಿನಿಂದ ಇವರೇನಿದೆ ತಾಯಿ ತಂದೆಗಳು ಇವರ ಆಶ್ರಯದಲ್ಲಿ ಅಭಿವರ್ಧಿಸಿ ಕೀರ್ತಿವಂತನಾಗು ಕಂದ. ಕೃಷ್ಣ ಕೃಷ್ಣ ಕೃಷ್ಣ
6: ನೋಡಿದ್ರ ಪಂಥದಲ್ಲಿ ನಾನೇ ಗೆದ್ದೆ, ನಮ್ಮ ಕೃಷ್ಣನೇ ಜಯಿಸಿ ಬಿಟ್ಟ.
5: ಅದು ಸರಿ, ಹೆಂಗಸರೊಂದಿಗೆ ಪಂಥ ಕಟ್ಟಿದ್ರೆ ಗಂಡಸರಿಗೆ ಯಾವಾಗಲೂ ಸೋಲೆಂಬುದು ಶತಸಿದ್ಧ. ಅಲ್ಲವೇನು ಗೋವಿಂದ, ಅಲ್ಲವೇನು ತಿಮ್ಮಣ್ಣ?
7: ಕೃಷ್ಣ, ನೀವೀಗ ವಿಜಯನಗರದ ವೀರಪುತ್ರ.
5: ಇಂದು ನಗರ ಶೋಧನೆ ಸರದಿ ಯಾರದ್ದು?
8: ನಮ್ಮದೇ ಅಪ್ಪಾಜಿ, ಇದೋ ಹೊರಟವು.
5: ನೀನು ಯುವರಾಜನೆಂದು ಜನಸಾಮಾನ್ಯರಿಗೆ ಗೊತ್ತಾಗಬಾರದು. ಜಾಗ್ರತೆ, ಹೋಗಿ.

0: ಇಂದು ದೇವಾಲಯದಲ್ಲಿ ನೀವು ಮಾಡಿದ ನಯನ ಮನೋಹರವಾದ ನೃತ್ಯ ಪ್ರದರ್ಶನದಿಂದ ನನ್ನ ತನುಮನಗಳನ್ನು ಸೂರೆಗೊಂಡಿದ್ದೀರಿ.
1: ಓ, ನಾಟ್ಯವನ್ನು ನೀವು ನೋಡಿದ್ದೀರೇನು?
0: ಹೌದು, ಆ ಭಾವಭಂಗಿ, ಆ ಲಯ ವಿನ್ಯಾಸ, ಆ ಪದ ಚಮತ್ಕಾರ ಎಂಥವರನ್ನೂ ಬೆರಗು ಮಾಡುವಂತಿತ್ತು. ನಾಟ್ಯಾಚಾರ್ಯ ಭರತ ಮುನಿ ಇಂದು ನಿಮ್ಮ ನರ್ತನ ಕಂಡಿದ್ದರೆ ನಾಟ್ಯಕಲೆ ಸಾರ್ಥಕ ಪಡೆಯಿತೆಂದು ಸಂತೋಷ ಪಡುತ್ತಿದ್ದ.
1: ಕಲಾ ಪರಿಪೂರ್ಣತೆಗೆ ಕಲಾವಿದರು ಮಾತ್ರ ಸಾಲದು, ನಿಮ್ಮಂಥ ಕಲಾರಸಿಕರೂ ಬೇಕು.
0: ಇಂದಿನಿಂದ ಈ ಕಲಾದೇವಿ ಆರಾಧಕರಲ್ಲಿ ನಾನೂ ಒಬ್ಬನಿವೆ.
1: ನಿಮ್ಮಂಥ ವೀರ ಪುರುಷರ ಮೈತ್ರಿ ದೊರೆತದ್ದು ನನ್ನ ಪೂರ್ವ ಪುಣ್ಯ ಸೌಭಾಗ್ಯ.
2: ಶ್ರೀ ವೀರ ನರಸಿಂಹ ಭೂಪಾಲರು ತಮ್ಮ ಕುಮಾರ

0: ಭಗವಂತರಾಯರು ಶ್ರೀರಂಗರಾಯರು ಆಗಮಿಸುತ್ತಿದ್ದಾರೆ. ಯುವರಾಜ ಶ್ರೀಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಯುವರಾಜರಿಗೆ
1: ಏನು, ಇವರೇ ನಿನ್ನೆ ನಮ್ಮ ಮಾನ ಪ್ರಾಣಗಳನ್ನು ಕಾಪಾಡಿದ ಮಹಾವೀರ, ಇವರು ಯುವರಾಜರು.
2: ದೇವಿ, ನಿಮ್ಮ ಪ್ರಥಮ ದರ್ಶನದಲ್ಲೇ ನೀವು ಅವರನ್ನು ಪ್ರೇಮಿಸಿದರು, ಒಳ್ಳೆಯವರನ್ನೇ ಪ್ರೇಮಿಸಿದಿರಿ. ಇಂದಿನ ಯುವರಾಜ, ನಾಳೆ ಮಹಾರಾಜ. ಒಂದು ವೇಳೆ ನಿಮ್ಮ ಆಸೆ ಕೈಗೂಡಿದರೆ ನೀವು ಮಹಾರಾಣಿಯೇ ಆಗುವಿರಿ.
1: ಸುಮ್ಮನಿರಿ, ಬಾಯಿಗೆ ಬಂದಂತೆ ನುಡಿಯಬೇಡಿ. ಯಾರಾದರೂ ಕೇಳಿಸಿಕೊಂಡಾರೆ?
3: ಪ್ರಭು, ಸ್ವಯಂ ಮಹಾರಾಜರೇ ಬಂದು ಕುಳಿತಿದ್ದಾಗ ಬಾಯಿಗೆ ಬೀಗಮುದ್ರಿ ಅಂತರಿಸಿ ಕುಳಿತಿದ್ದ ಈ ಜನರು ಅಮ್ಮಾಜಿ ಬಂದ ಕೂಡಲೇ ಹೇಗೆ ಜಯಘೋಷ ಮಾಡುತ್ತಿರುವುದು
4: ಮಾಡಲಿ? ಅದಕ್ಕೆ
5: ತಮ್ಮಾಜಿ ಅಷ್ಟೇ ಪ್ರಭು, ತಾನು ಯುವರಾಜನಾದರೂ ತಾನೇ ಮಹಾರಾಜರು ಎನ್ನುವಂತೆ ನಡೆದುಕೊಳ್ಳುತ್ತಿದ್ದಾನೆ.
4: ನಡೆದುಕೊಳ್ಳಲಿ ತಮ್ಮಾಜಿ ತಾನೇ.
3: ಕೃಷ್ಣದೇವರಾಯನ ವಿಷಯದಲ್ಲಿ ತಾವು ಉದಾಸೀನರಾಗಿರುವುದು ಒಳ್ಳೆಯದಲ್ಲ. ಅವನ ವಿಷ ತುಂಬಿದ ಹಾವು ಹಾಲೆರವ ಕೈಯನ್ನೇ ಕಚ್ಚುವನು.
4: ಕಚ್ಚಲೆ ಕಚ್ಚಲೆ.
3: ಒಂದು ವೇಳೆ ನಿಮ್ಮನ್ನೇ ಕಚ್ಚಿದರೆ
4: ಈಗೇನೇನು ಮಾತಾಡಿ ನಮ್ಮ ತಲೆ ಕೆಡಿಸಬೇಡ.
6: ಕೃಷ್ಣ
7: ಅಪ್ಪಾಜಿ,
6: ಇದು ನಮ್ಮ ಗುಪ್ತಚಾರರು ಪಾರಿವಾಳದ ಅಂಚೆಯಲ್ಲಿ ಕಳುಹಿಸಿರುವ ಓಲೆ, ಓದು.
8: ಅಮೂಲ್ಯವಾದ ಹಿಂದೂ ರಾಜರತ್ನಮಾಲೆ ನಮ್ಮ ನಗರದಲ್ಲೇ ಎಲ್ಲೋ ಅಡಗಿದೆಯಂತೆ. ಅದನ್ನು ಅಪಹರಿಸಿಕೊಂಡು ಹೋಗಲು ಬಹುಮನಿಯ ಗೂಢಚಾರರು ಮಾರುವೇಷದಿಂದ ನಗರದ ಬೀದಿಗಳಲ್ಲಿ ಸುತ್ತುತ್ತಿದ್ದಾರಂತೆ.
6: ಅಪ್ಪಾಜಿ, ಆ ಗೂಢಚಾರರನ್ನು ಈ ಕ್ಷಣವೇ.
4: ಆತುರ ಪಡಬೇಡ, ಆತುರ ಪಡಬೇಡ, ಹೀಗೆ ಬಾ.
9: ಚಿನ್ನಮ್ಮಾಜಿ, ನಮಗೆ ಬೇಕಾದ ಹಿಂದೂ ರಾಜರತ್ನಮಾಲೆ ನಿಮ್ಮಲ್ಲಿದೆ. ಎಲ್ಲಿ ಬಚ್ಚಿಟ್ಟಿದ್ದೀರಿ ಒಳ್ಳೆಯ ಮಾತಿನಿಂದ ಹೇಳಿಬಿಡಿ, ಇಲ್ಲ ನಿಮ್ಮ ದೇವರಾಣಿ ನೀವು ಸಾಯುತ್ತೀರಿ.
2: ಎಲ್ಲ ಜಂಬದ ಕೋಳಿಗಳ, ನಮ್ಮ ದೇವರ ಹೆಸರೇ ಮಹಾಕಾಲ, ಮೃತ್ಯುಂಜಯ.
9: ಅಚ್ಚಾ, ಅವನನ್ನೇ ನೆನೆಸಿಕೊಳ್ಳಿ. ಇನ್ನು ಮುಂದೆ ನಾವು ಗೆದ್ದಾಳುವ ನಿಮ್ಮ ಈ ಹಿಂದೂ ಸಾಮ್ರಾಜ್ಯಕ್ಕೆ ನಿಮ್ಮ ಪ್ರಾಣವೇ ಮೊದಲ ಬಲಿಯಾಗಲಿ.
10: ನಿಮ್ಮ ಕೈಜಾರದ ಕತ್ತಿಗಳನ್ನು ಮತ್ತೆ ಎತ್ತಿಕೊಳ್ಳುವ ರಣಚಾತುರ್ಯವೇ ಗೊತ್ತಿಲ್ಲ. ಹಿಂದೂ ರಾಜ್ಯವನ್ನು ಗೆದ್ದಾಳುವ ಗಂಡಸರೇನೋ ನೀವೆಲ್ಲ ಹೆಂಬೇಡಿಗಳ.
4: ಭಲೇ ಕೃಷ್ಣ, ಭಲೇ ರಾಮನಾಯಕ, ಇವರನ್ನೆಲ್ಲ ಆನೆಗೊಂದಿ ಕಾರಾಗೃಹಕ್ಕೆ ತಳ್ಳು.
1: ದೊರೆ, ನೀವು ವಿಜಯನಗರ ಸಾಮ್ರಾಜ್ಯದ ಉದಯ ಸೂರ್ಯ, ನಾನು ಆ ಸಾಮ್ರಾಜ್ಯದ ಹಳ್ಳದ ನೀರಿನ ತಾವರೆ ಹೂವು. ನಮ್ಮ ಈ ಪ್ರೇಮದ ಗೆಲುವು ನಾಳಿನ ಸೋಲಾಗಿ ನಮ್ಮ ಬಾಳು ನಗೆಪಾಟಲಾಗಬಾರದು.
10: ಚಿನ್ನ, ನಾವು ಅಖಂಡ ಸಾಮ್ರಾಜ್ಯ ಸಂಪತ್ತುಗಳ ಆಸೆಯಿಂದ ಒಲಿದು ಬಂದ ನಿನ್ನಂತಹ ಸಿರಿದೇವತಿಯನ್ನು ನಡುನೀರಲ್ಲಿ ಕೈಬಿಡುವ ಹೇಡಿಗಳೆಂದು ಭಾವಿಸಿದೆಯಾ? ನಮ್ಮ ಮಾತಿನಲ್ಲಿ ನಂಬಿಕೆ ಇಡು. ನಾವು ಜನಸಾಮಾನ್ಯರಾಗಿದ್ದರೂ ಸರಿ, ಸಾಮ್ರಾಟರಾದರೂ ಸರಿ, ಆಜೀವ ಪರ್ಯಂತರ ನಿನ್ನ ಕೈಬಿಡುವುದಿಲ್ಲ. ಬಾ. ಈ ಮಾತಿಗೆ ಶ್ರೀ ವಿಜಯ ವಿರೂಪಾಕ್ಷ ಸ್ವಾಮಿಯೇ ಸರ್ವತ್ರ ಸಾಕ್ಷಿ. ಈಗಲಾದರೂ ನಿನ್ನ ಅಂತರಂಗದ ಅನುಮಾನ ಪರಿಹಾರವಾಯಿತೆ
2: ಸ್ವಾಮಿ.
10: ಚಿನ್ನ,
11: ನಿಮ್ಮ ಕಾಲವು ಮುಗಿಯಿತು. ನಾವು ಜೀವದಿಂದಿರುವಾಗಲೇ ನಮ್ಮ ಕುಮಾರನಿಗೆ ಪಟ್ಟ ಕಟ್ಟಬೇಕೆಂಬುದೇ ನಮ್ಮ ಆಸೆ. ಅದನ್ನು ನೀನೇ ನೆರವೇರಿಸಬೇಕು ಅಚ್ಯುತ, ನೀನೇ ನೆರವೇರಿಸಬೇಕು.
3: ಕುಮಾರನಿಗೆ ಪಟ್ಟವೇ ಕೃಷ್ಣದೇವರಾಯನು ಬದುಕಿರುವವರೆಗೂ ಅದು ಸಾಧ್ಯವಿಲ್ಲ ಪ್ರಭು.
11: ಅದೇಕೆ ಸಾಧ್ಯ ಇಲ್ಲ?
4: ಈಗ ಒಳ್ಳೆಯವನಂತೆ ನಟಿಸಿದರೂ ಅವರು ಬೂದಿ ಮುಚ್ಚಿದ ಕೆಂಡ ಅವನೇ ನಿಮ್ಮ ಹಿತಶತ್ರು.
3: ನಿಮ್ಮ ಮರಣಾನಂತರ ನಿಮ್ಮ ಮಗನಿಗೆ ಸಿಗುವುದು ಸಿಂಹಾಸನವಲ್ಲ ಸಿರಮನೆ.
11: ನಮ್ಮ ಕುಮಾರನ ಈ ಸಿಂಹಾಸನವನ್ನು ಆಳಬೇಕು.
3: ಹಾಗಾದರೆ ಪ್ರಭು.
8: ಅಮ್ಮಾಜಿ, ಅಮ್ಮಾಜಿ, ಅಮ್ಮಾಜಿ, ಏನಿದು ನಡೆದುದಾದ್ರೂ ಏನು ಹೇಳಿ ಅಮ್ಮಾಜಿ, ಹೇಳಿ ಅಮ್ಮಾಜಿ.
4: ಗೋವಿಂದ, ತಿಮ್ಮಣ್ಣ,
8: ಯಾಕೆಲ್ಲ ಮೌನವಾಗಿದ್ದೀರಿ? ನಾವು ಬಂದರೆ ಬಾ ಎಂದು ಆದರಿಸುತ್ತಿದ್ದ ಅಮ್ಮಾಜಿಯವರು ಇಂದೇಕೆ ಹೇಗೆ ಮೌನ ತಾಳಿದ್ದಾರೆ ಹೇಳು ಗೋವಿಂದ. ತಿಮ್ಮಣ್ಣ,
12: ನಿಮ್ಮ ಅಣ್ಣಂದಿರು ನಿಮ್ಮ ಅಯ್ಯೋ ನಾ ಹೇಳಲಾರೆ.

0: ನನ್ನ ಅಣ್ಣಂತಿರು ಅವರು ಅವರು ಅತೀವ್ರ ಅನಾರೋಗ್ಯದಲ್ಲಿದ್ದರು. ಈಗ
1: ಇನ್ನೂ ಸತ್ತಿಲ್ಲ. ಸಾಯುವ ಮುನ್ನ ನಿನ್ನ ಕಣ್ಣುಗಳನ್ನು ನಿನ್ನ ಅಪ್ಪಾಜಿಯವರೇ ಕೇಳಿಸಿ ಅವರಿಗೆ ತೋರಿಸಬೇಕಂದು.
0: ಅಪ್ಪಾಜಿ,
1: ಈ ಅಕಾರ್ಯವೇ ಮಹಾರಾಜರ ಕೊನೆಯ ಆಸೆಯಂತೆ, ನಿನ್ನ ಅಪ್ಪಾಜಿಯವರೇ ಮಾಡಬೇಕಾದ ಕರ್ತವ್ಯವಂತೆ.
0: ಹಿಂದೂ ರಾಜ್ಯದಲ್ಲಿ ಇಂದು ಒಂದೇ ತಂದೆ ಮಕ್ಕಳಾದ ಅಣ್ಣ ತಮ್ಮಂದಿರಲ್ಲಿ ಒಬ್ಬರ ಹೃದಯದಲ್ಲಿ ವಾತ್ಸಲ್ಯ, ಮತ್ತೊಬ್ಬರ ಹೃದಯದಲ್ಲಿ ಮಾತ್ಸರ್ಯ. ಒಂದೆಡೆ ಹರ್ಷದ ಹಾಲು ತುಂಬಿದ್ದರೆ ಮತ್ತೊಂದೆಡೆ ಹಗೆತನದ ಹಾಲಾಹಲ ಉಕ್ಕುತ್ತಿದೆ. ಅಪ್ಪಾಜಿ, ನಿಮ್ಮ ಕರ್ತವ್ಯ ಪಾಲನೆ ನೀವು ಮಾಡಿ. ಭಾರತದ ಪುಣ್ಯ ಚರಿತ್ರೆಯಲ್ಲಿ ಎಷ್ಟೋ ಜನ ತಮ್ಮಂದಿರು ತಮ್ಮ ಅಣ್ಣಂದಿರ ಆತ್ಮ ಸಂತೃಪ್ತಿಗಾಗಿ ತಮ್ಮ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿದ್ದಾರೆ, ಜೀವ ಜೀವನಗಳನ್ನೇ ಬಲಿಕೊಟ್ಟಿದ್ದಾರೆ. ನಮ್ಮ ಅಣ್ಣಂದಿರಿಗೆ ಕೇವಲ ನಮ್ಮ ಕಣ್ಣುಗಳನ್ನು ಕೇಳಿಸಿ ನೋಡುವುದರಿಂದ ನೆಮ್ಮದಿಯ ಸ್ವರ್ಗ ಸಿಕ್ಕುವುದಾದರೆ ನಮ್ಮ ಜನ್ಮ ಧನ್ಯ.
2: ಅಯ್ಯೋ, ನೋಡಲಾರೆ ನೋಡಲಾರೆ, ಈ ಸುಂದರವಾದ ಕಣ್ಣುಗಳು ಕೃಷ್ಣನ ಮುಖದಲ್ಲಿ ಅದೆಷ್ಟು ಕಾಂತಿಯಿಂದ ಕಂಗೊಳಿಸುತ್ತಿದ್ದವು. ಪಾಪ, ಈಗ ತಮ್ಮಾಜಿ ಅಂಧನಾಗಿ ಅದೆಷ್ಟು ಕಷ್ಟಪಡುತ್ತಿರುವನೋ. ಅಯ್ಯೋ ಅಯ್ಯೋ
3: ಅಣ್ಣಾಜಿ, ನಿಮ್ಮ ಕುಮಾರನು ಪಟ್ಟಕ್ಕೆ ಬರಬೇಕೆಂದು ಕೃಷ್ಣನ ಕಣ್ಣುಗಳನ್ನು ಕೀಳಿಸಲು ನೀವೇ ಆಣತಿ ಕೊಟ್ಟು ಈಗ ನೀವೇ ಕಣ್ಣೀರಿಡುತ್ತಿದ್ದೀರಲ್ಲ ಅಣ್ಣಾಜಿ.
2: ನಾವೇ ಆಣತಿ ಕೊಟ್ಟವಲ್ಲವೇ? ಹೌದು ಹೌದು, ಅವನಿಗೆ ಹಾಗೆ ಆಗತಕ್ಕದ್ದು.
4: ಮಹಾಪ್ರಭು, ಅನಾಹುತ ಅನಾಹುತ! ರಾಜಕುಮಾರರು ಉದ್ಯಾನವನದಲ್ಲಿ ಆಡುತ್ತಿದ್ದಾಗ ಸರ್ಪವು ಕಚ್ಚಿ ಕುಮಾರರು ಮೃತರಾದರು.
2: ನೀನು ಸಿಂಹಾಸನ ಏರುವೆಂಬ ಆಸೆಯಿಂದ ಆ ಕೃಷ್ಣನ ಕಣ್ಣುಗಳನ್ನು ಕೇಳಿಸಿದನಲ್ಲವೇ? ನನ್ನ ಆಸೆ ಎಲ್ಲವನ್ನೂ ನಿರಾಶೆಗೊಳಿಸಿ ಹೊರಟು ಹೋದೆಯ ಕುಮಾರ. ಕುಮಾರ,
5: ಭಗವಾನ್ ವ್ಯಾಸತೀರ್ಥರೇ ಮತ್ತು ರಾಜಸಭಾ ಭೂಷಣರೇ, ವಿಜಯನಗರ ಚಕ್ರವರ್ತಿಗಳಾಗಿದ್ದ ಎರಡನೇ ವೀರನರಸಿಂಹರಾಯರು ಮತ್ತು ಅವರ ಕುಮಾರ ಈಶ್ವರರಾಯರು ಸ್ವರ್ಗಸ್ಥರಾದರು. ಅವರ ಅಕಾಲ ಮರಣದಿಂದ ಇಡೀ ಸಾಮ್ರಾಜ್ಯವೇ ಶೋಕತಪ್ತವಾಗಿದ್ದರೂ ರಾಜ್ಯದ ಹಿತದೃಷ್ಟಿಯಿಂದ ಸಿಂಹಾಸನವನ್ನು ತೆರವು ಬಿಡುವುದು ಒಳಿತಲ್ಲ. ಈ ಸಿಂಹಾಸನಕ್ಕೆ ಮುಂದೆ ಯಾರು ಬರಬೇಕೆಂಬುದನ್ನು ಈ ಸಾಮ್ರಾಜ್ಯದ ಆಧಾರ ಸ್ತಂಭಗಳಾಗಿರುವ ನೀವೆಲ್ಲರೂ ನಿಶ್ಚಯಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ.
6: ಗುರುದೇವರೇ, ಮಹಾಮಂತ್ರಿಗಳೇ ಮತ್ತು ಕನ್ನಡದ ಕುಲಮಕ್ಕಳೇ, ನಮ್ಮ ಹಿರಿಯಣ್ಣರಾದ ವೀರನರಸಿಂಹರು ಆಳಿದ ಈ ಸಾಮ್ರಾಜ್ಯಕ್ಕೆ ಅವರ ನಂತರ ನಮ್ಮ ಸೋದರರಾದ ಅಚ್ಯುತರಾಯರೇ ಅರ್ಹರೆಂಬುದು ನಮ್ಮ ಅಭಿಪ್ರಾಯ.
7: ಕೂಡದು, ಕರ್ನಾಟಕ ರಕ್ತ ಸಿಂಹಾಸನೇರಲು ಯುವರಾಜ ಕೃಷ್ಣದೇವರಾಯರೊಬ್ಬರೇ ಅರ್ಹರು. ಅವರು ವಿದ್ಯಾವಿನಯ ಸಂಪನ್ನರು, ಮೇಲಾಗಿ ಪರಾಕ್ರಮಶಾಲಿಗಳು.
8: ಯುವರಾಜರ ಪಟ್ಟಕ್ಕೆ ಬಂದರೇನೆ ನಾಡಿನ ಜನರಿಗೆ ಸಂತೋಷ.
9: ನಮಗೂ ಅದು ಸಂತೋಷವೇ. ಆದರೆ ವಿಧಿವಶಾತ್ ಯುವರಾಜರು ಅಂಧರಾಗಿದ್ದಾರೆ.
7: ಏನು, ಯುವರಾಜರು ಅಂಧರಾಗಿರುವರೆ?
2: ಕೃಷ್ಣದೇವರಾಯರು ಕುರುಡರಾಗಿರುವರೆ?
7: ಇದನ್ನು ನಂಬಲು ಸಾಧ್ಯವೇ ಇಲ್ಲ.
9: ನಾವು ಇದನ್ನು ನಂಬುತ್ತಿರಲಿಲ್ಲ, ಆದರೆ ಇದು ಕಠೋರವಾದ ಸತ್ಯ. ಯುವರಾಜರು ಕುರುಡರಾಗಿರಲು ಮುಖ್ಯ ಕಾರಣ ನಮ್ಮ ಮಹಾಮಂತ್ರಿಗಳೇ ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ.
1: ಏನು, ಇದಕ್ಕೆ ಮಹಾಮಂತ್ರಿಗಳೇ ಕಾರಣರೇ? ಬೀರಿಗೆ ಹೊಲವನ್ನು ಮೀಟಿದೆ.
9: ಪ್ರಭುಗಳ ಕೊನೆ ಆಸೆಯನ್ನು ನೆರವೇರಿಸುವುದೇ ತಮ್ಮ ಕರ್ತವ್ಯವನ್ನು ತಿಳಿದು ಮಹಾಮಂತ್ರಿಗಳೇ ಕೃಷ್ಣದೇವರಾಯನ ಕಣ್ಣುಗಳನ್ನು ಕೇಳಿಸಿದರು.
1: ನಂಬಲು ಸಾಧ್ಯ.
5: ಶಾಂತಚಿತ್ತರಾಗಿ ಆಲಯಿಸಿ. ಮಹಾರಾಜರು ತಮ್ಮ ಮರಣದ ಮುನ್ನ ಯುವರಾಜರ ಕಣ್ಣು ಕೀಳಿಸಬೇಕೆಂಬ ಆನತಿ ನೀಡಿದ್ದು ಸತ್ಯ. ಆದರೆ ಆ ಆಜ್ಞೆಯನ್ನು ನೆರವೇರಿಸುವುದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲವೆಂದು ನನಗೆ ಗೊತ್ತಿತ್ತು. ದೇಶ ಸೇವೆಯೇ ಈಶ ಸೇವೆ ಎಂದು ನಂಬಿರುವ ನಾವು ದೇಶದ ಹಿತಕ್ಕೋಸ್ಕರ ಮಹಾರಾಜರ ಆಜ್ಞೆಯನ್ನು ಮೀರಲೇಬೇಕಾಯಿತು.
10: ಕೃಷ್ಣ,
1: ಯುವರಾಜರು ಅಂತಾರಲ್ಲ, ಹೌದು, ಅವರ ಕಣ್ಣುಗಳು ಚೆನ್ನಾಗಿರುವುದು.
9: ತಮ್ಮಂಗಿ, ಆ ಭುವನೇಶ್ವರಿ ಕೃಪೆಯಿಂದ ಸದ್ಯ ನೀವು ಅಂಧರಾಗಲಿಲ್ಲ, ನಮಗೆ ಅಷ್ಟೇ ಸಂತೋಷ. ಮಹಾರಾಜರ ಅಪ್ಪಣೆಯನ್ನು ಕೇಳಿ ಮರುಮಾತಾಡಲು ಧೈರ್ಯವಿಲ್ಲದೆ ಮನಸ್ಸಿನಲ್ಲೇ ಮಂಬಲ ಮರುಗುತ್ತಿದ್ದವು. ಈಗ ನಮ್ಮ ಮನಸ್ಸಿಗೆ ನೆಮ್ಮದಿಯಾಯಿತು.
0: ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣಾಜಿ.
9: ಮಹಾಜನಗಳೇ, ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಲು ನಮ್ಮ ಸೋದರರಿಗಿಂತ ಉತ್ತಮರು ಬೇರೆ ಯಾರೂ ಇಲ್ಲ. ಇವರೇ ಇಂದಿನಿಂದ ಈ ನಾಡಿನ ಪ್ರಭುಗಳೆಂದು ಏಕಮತದಿಂದ ಅಂಗೀಕೃತವಾಗಲಿ. ಶ್ರೀಕೃಷ್ಣ ದೇವರಾಯರಿಗೆ
5: ಹೀಗೆ ದಯಮಾಡಿಸಬೇಕು ಮಹಾಪ್ರಭು.

0: ಕೈ ಮಾಡಿ. ತಮ್ಮಲ್ಲಿ ಒಂದು ಅರಿಕೆ ಮಾಡಿಕೊಳ್ಳಬೇಕಾಗಿದೆ.
1: ಹೇಳಿ ಅಪ್ಪಾಜಿ, ಏನದು?
0: ಅದು ಇದು
1: ಅಪ್ಪಾಜಿ, ನಾವು ಸಣ್ಣ ಹುಡುಗರಾಗಿದ್ದಾಗಲೂ ಸಹ ನಮ್ಮ ಯಾವುದೇ ತಪ್ಪಿಗೂ ಒಂದು ಸಲವೂ ದಂಡಿಸದೇ ಇದ್ದ ನಿಮ್ಮ ಕೈಗಳು
0: ಇಂದು ನಮ್ಮ ಕೆನ್ನೆಗೆ ಹೊಡೆದುವೆಂದರೆ
1: ಇದು ತಮಗೆ ನಮ್ಮಲ್ಲಿರುವ ಪ್ರೀತಿಯ ಪರಾಕಾಷ್ಠತೆಯ ಸಂಕೇತ. ಅಪ್ಪಾಜಿ, ಇಂದು ನಿಜವಾಗಿಯೂ ನಾವು ಧನ್ಯರು.
0: ನಿಮ್ಮ ಈ ಏಟುಗಳಲ್ಲಿ ಯಾವುದೋ ಆಂತರಿಕ ಅರ್ಥ ಅಡಗಿದೆ ಎಂಬುದನ್ನು ನಾವು ಅರಿತಿರುವೆವು.
2: ಭಲೇ ಕೃಷ್ಣ, ಏಟು ಬಿದ್ದುದನೆ ಎಲ್ಲಿ ಸಿಟ್ಟುಗೇಡುವೆಯೋ ಎಂದು ಯೋಚಿಸಿದ್ದೆವು.
3: ನೀನು ಈಗ ಕರ್ನಾಟಕ ರತ್ನ ಸಿಂಹಾಸನವನ್ನು ಏರುವುದರಲ್ಲಿದ್ದೀಯ.
2: ಇಂದಿನಿಂದ ನ್ಯಾಯ, ನೀತಿ, ಧರ್ಮ
0: ಇವುಗಳನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ.
2: ಅವುಗಳನ್ನು ಪಾಲಿಸುವುದರಲ್ಲಿ ನೀನು ಅನುಭವಿಸಬಹುದಾದ ನೋವಿನ ನೆನಪನ್ನು ನಿನಗೆ ಮಾಡಿಕೊಡುವುದೇ ಈ ಮೂರು ಏಟುಗಳ ಉದ್ದೇಶ. ನೀನು ಸಿಂಹಾಸನ ಮೇರಿದ ಬಳಿಕ ನಾಡಿನ ಪ್ರಭು, ನಾವು ಮಂತ್ರಿಗಳು. ಅನಂತರ ಹೇಳಲಾಗುವುದಿಲ್ಲವೆಂದು ಈಗಲೇ ಹೇಳಿದೆ.
1: ನಿಮ್ಮಂತಹ ಮೇಧಾವಿಗಳು ನಮಗೆ ಮಾರ್ಗದರ್ಶಕರಾಗಿರುವುದು ನಮ್ಮ ಸೌಭಾಗ್ಯ ಅಪ್ಪಾಜಿ. ನ್ಯಾಯ, ನೀತಿ, ಧರ್ಮಗಳ ಪರಿಪಾಲನೆಯಲ್ಲಿ ನೀವಿಂದು ಕಲಿಸಿದ ರಾಜನೀತಿಯ ಪಾಠ ನಮಗೆಂದೂ ದಾರಿದೀಪವಾಗಿದೆ.
4: ಸ್ವಸ್ತಿ ಶ್ರೀ ಭುವನಾಧೀಶ್ವರ ಸಮಸ್ತ ರಾಜಾಧಿರಾಜ ವೀರಭುಜಬಲ ಪ್ರತಾಪ ಕನ್ನಡ ರಾಜ್ಯ ರಮಾರಮಣ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಶ್ರೀ ವಿರೂಪಾಕ್ಷ ಪಾದ ಪದ್ಮಾರಾಧಕ ಶ್ರೀ ಶ್ರೀ ಶ್ರೀ ಕೃಷ್ಣದೇವ ಸಾರ್ವಭೌಮ ಪರಾಟ್ ಬಹುಪರಾಟ್
5: ಶ್ರೀ ಶ್ರೀ ಶ್ರೀ ಕೃಷ್ಣದೇವರಾಯನಿಗೆ.
6: ರಾಮಕೃಷ್ಣ,
7: ಅರ್ಥವಾಯಿತು ಪ್ರಭು ನಿಮ್ಮ ಮನಸ್ಸಿನ ಒದ್ದಾಟ. ಮಹಾಮಂತ್ರರು ಗೆಲ್ಲದಂತಹ ಮಾತಾಡಿ ನಿಮಗೆ ಬೇವನ್ನೇ ತಿನ್ನಿಸ್ಬಿಟ್ರಲ್ಲ.
6: ಚಿನ್ನಾದೇವಿಯವರ ಮೇಲೆ ನಮಗಿರುವ ಒಲವನ್ನು ತಿಳಿದು ಪಟ್ಟಮಹಿಷಿಗೆ ರಾಜಕನ್ಯನ್ನೇ ಹುಡುಕಬೇಕೆಂದು ಹೇಳಿದ್ರಲ್ಲ. ಅಪ್ಪಾಜಿಯವರು ಈ ರೀತಿ ಮುಸುಗಿನ ಗುದ್ದು ಕೊಡುವರೆಂದು ನಾವು ಕನಸಿನಲ್ಲಿಯೂ ಎಣಿಸಿರಲಿಲ್ಲ.
7: ಅವರು ಯಾವಾಗಲೂ ಹಾಗೆಯೇ ಪ್ರಭು. ಆದರೆ ಪಟ್ಟಮಹಿಷಿ ವಿಚಾರವಾಗಿ ಅವರು ಹಿಡಿದಿರುವ ಪಟ್ಟು ಬಿಡಬೇಕಾದ್ರೆ ಒಂದೇ ಗುಟ್ಟು.
6: ಏನು?
7: ಸಾಧಾರಣವಾಗಿ ಗಂಡನ ಜುಟ್ಟು ಹೆಂಡತಿ ಕೈಯಲ್ಲಿತಾನೆ. ಅಪ್ಪಾಜಿಯವರಾದ್ರೂ ಯಾರಾದ್ರೇನು, ಎಲ್ಲರೂ ಅಷ್ಟೇ. ನಿಮ್ಮನ್ನೆಲ್ಲ ಪ್ರಭು, ಅಪ್ಪಾಜಿಯವರನ್ನ ಅಮ್ಮನವರು ಒಂದು ಮಾತು ಹೇಳಿದ್ರೆ ಸಾಕು, ಅಪ್ಪಾಜಿಯವರ ಪಟ್ಟೆಲ್ಲ ಚೆಟ್ಟು.
8: ಚಿನ್ನಮ್ಮ, ನಿನ್ನ ಆಸೆಯನ್ನು, ದೊರೆಗಳ ಅಪೇಕ್ಷೆಯನ್ನು ಮಹಾಸಾಮ್ರಾಜ್ಯದ ಮಹಾಮಂತ್ರಿಗಳಾದ ನಾವು ನಿಷೇಧಿಸುತ್ತೇವೆ.
9: ನಿಮ್ಮ ನಿಷೇಧಾಜ್ಞೆಯನ್ನು ನಾನು ಶಿರಸಾವಹಿಸಿ ಗೌರವಿಸುತ್ತೇನೆ.
8: ಚಿನ್ನಮ್ಮ, ಹಾಗಾದರೆ ಕನ್ನಡ ರಾಜ್ಯ ರತ್ನ ಸಿಂಹಾಸನದ ಪಟ್ಟಮಹಿಷಿಯ ಪದವಿ ನಿನಗೆ ಬೇಡವೆ?
9: ಅಪ್ಪಾಜಿ, ನಾನು ಬಯಸಿದ್ದು, ನಾನು ಗಳಿಸಿದ್ದು ಕನ್ನಡ ರಾಜ್ಯ ರತ್ನ ಸಿಂಹಾಸನಾಧೀಶ್ವರರ ಹೃದಯ ಸಿಂಹಾಸನವನ್ನು ಮಾತ್ರ.
8: ಚಿನ್ನಮ್ಮ.
9: ಅಪ್ಪಾಜಿ.
8: ಚಿನ್ನಮ್ಮ, ನೀನು ದೊಡ್ಡ ಸಂಸ್ಕಾರದ ಮಹಾ ಉತ್ತಮಿ ತಾಯಿ, ಮಹಾ ಉತ್ತಮಿ.
9: ಅಪ್ಪಾಜಿ,
8: ನೀನು ಹೆಜ್ಜೆ ಇಟ್ಟಲ್ಲಿ ಹಸು ಹುಟ್ಟುವುದಮ್ಮ.
6: ಆಹಾಹಾ,
8: ನೀನೆಂಥ ತ್ಯಾಗಮೂರ್ತಿ ತಾಯಿ. ನಿನ್ನ ಗುಣ ಮನ ಶೀಲವಂತ ಭಾರತ ಕುಲನಾರಿಗಿಂತ ಯಾವ ವಿಧದಲ್ಲೂ ಕಡಿಮೆಯಾಗಿಲ್ಲ ಅಮ್ಮ. ಚಿನ್ನಮ್ಮ, ಹೆಣ್ಣು ಸಂತಾನವಿಲ್ಲದ ನಮಗೆ ಇಂದಿನಿಂದ ನೀನೇ ನಮ್ಮ ದತ್ತುಪುತ್ರಿ ತಾಯಿ, ನಮ್ಮ ದತ್ತುಪುತ್ರಿ.
9: ನನ್ನ ಜನ್ಮ ಪಾವನವಾಯಿತು ಅಪ್ಪಾಜಿ, ನನ್ನ ಜನ್ಮ ಪಾವನವಾಯಿತು. ಅಪ್ಪಾಜಿ, ಇನ್ನಾದರೂ ನಿಶ್ಚಂಕೆಯಿಂದ ನನ್ನಲ್ಲಿ ಹೇಳಿ, ನಮ್ಮ ಸಾಮ್ರಾಜ್ಯದ ಪಟ್ಟ ಮಹಿಷಿ ಆಗಲು ಯಾವ ರಾಜಕನ್ಯನ್ನು ನೀವು ಮನಸಾರ ನಂಬಿ ನಿಶ್ಚಯಿಸಿದ್ದೀರಿ ಹೇಳಿ. ರಾಯರ ಕೈಯಿಂದ ಆ ಪುಣ್ಯವತಿಗೆ ನಿತ್ಯ ಸುಮಂಗಲ್ಯಾದ ನಾನೇ ಕೈ ಮುಟ್ಟಿ ಮಾಂಗಲ್ಯ ಕಟ್ಟಿಸಿ ಕರೆತರುತ್ತೇನೆ ಹೇಳಿ ಅಪ್ಪಾಜಿ.
8: ಆಗಲಿ ಮಗಳೇ, ಈ ಮಹತ್ ಕಾರ್ಯವನ್ನು ನಿನ್ನ ಕೈಯಿಂದಲೇ ಮಾಡಿಸುತ್ತೇವೆ, ನಿನ್ನ ಕೈಯಿಂದಲೇ ಮಾಡಿಸುತ್ತೇವೆ. ನಾಳೆ ರಾಯರು ತಲವನಪುರ, ಶಿವನ ಸಮುದ್ರ, ಉಮ್ಮತ್ತೂರು, ತಲಕಾಡುಗಳ ಪುಂಡ ಪಾಳ್ಯಗಾರರನ್ನು ಅಡಗಿಸಲು ದಂಡಯಾತ್ರೆ ಹೊರಡುತ್ತಾರೆ. ನೀನು ಅವರೊಡನೆ ಹೊರಡಲು ಸಿದ್ಧಳ. ಮುಂದಿನ ವಿಚಾರವನ್ನೆಲ್ಲ ನಾವು ಪಟ್ಟಣದ ಚಿಕ್ಕರಾಯ ಒಡೆಯರಿಗೆ ಹಿಂದೆ ಪತ್ರ ಬರೆದು ಕಳಿಸುತ್ತೇವೆ.
9: ಅಪ್ಪಾಜಿ.
8: ಏನಮ್ಮ?
9: ಶ್ರೀರಂಗಪಟ್ಟಣದ ಚಿಕ್ಕರಾಯ ಒಡೆಯರ ಮಗಳು ತಿರುಮಲಾಂಬಾದೇವಿಯೇ ನಮ್ಮ ಕನ್ನಡ ರಾಯರ ಪಟ್ಟದ ರಾಣಿ.
8: ಹೌದಮ್ಮ.
9: ನಿಮ್ಮ ಸಂಕಲ್ಪ

0: ನಾ ಏನ್ ಹೇಳ್ತಿರುವೆ? ನಾವಾಕೆಯನ್ನು ಮದುವೆ ಆಗುವುದೇ, ಅದು ನೀನಿರುವಾಗ.
1: ಸಿಂಹಾಸನಕ್ಕೆ ಪಟ್ಟದರಸಿಯೊಬ್ಬಳು ಬೇಕೇ ಬೇಕಲ್ಲವೇ ಪ್ರಭು.
0: ನಿನ್ನ ವಿರಹ ಮತ್ತಾರನ್ನು ನಾವು ಪತ್ನಿಯಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ.
1: ಪ್ರಭು, ನನ್ನನ್ನು ಪ್ರಜೆಗಳು ಪಟ್ಟದರಸಿಯಾಗಿ ಸ್ವೀಕರಿಸಲಾರರು ಎಂಬುದು ನಿಮಗೆ ತಿಳಿಯದೆ? ನನ್ನ ಅಲ್ಪ ಭೋಗ ಕೀರ್ತಿ ಪ್ರತಿಷ್ಠೆಗಾಗಿ ಪ್ರಭುಗಳಿಗೂ ಪ್ರಜೆಗಳಿಗೂ ಇರುವ ಅನ್ಯೋನ್ಯ ಬಾಂಧವ್ಯಕ್ಕೆ ನಾನು ಅಡ್ಡಿ ಬರಲಾರೆ. ಸಾಮ್ರಾಜ್ಯದ ಹಿತಕ್ಕಾಗಿ ನನ್ನ ಪ್ರಣಯದ ಬಲಿದಾನವಾಗಲಿ, ಅಷ್ಟೇ ಅಲ್ಲ ನನ್ನ ಪ್ರಾಣದ ಬಲಿದಾನವೂ ಆಗಲಿ. ನನ್ನ ಯೋಚನೆ ತಮಗೆ ಬೇಡ ಪ್ರಭು. ಪ್ರಜೆಗಳ ಪ್ರೀತಿ ಉಳಿಸಿಕೊಳ್ಳಲು ನೀವು ತಿರುಮಲಾಂಬಾದೇವಿಯವರನ್ನು ಪಟ್ಟದರಸಿಯಾಗಿ ಪರಿಗ್ರಹಿಸಲೇಬೇಕು.
0: ಚಿನ್ನ, ಎಂಥ ತ್ಯಾಗಮೂರ್ತಿಯೇ ನೀನು! ರಾಜ್ಯದ ಹಿತಕ್ಕೋಸ್ಕರ ನಿನ್ನ ಸಕಲ ಸುಖ ಸಂತೋಷಗಳನ್ನು ತ್ಯಾಗ ಮಾಡುತ್ತಿರುವೆ. ನಿನ್ನ ಪ್ರೀತಿಯ ಪಲ್ಲಕ್ಕಿಯಲ್ಲಿ ಮತ್ತೊಬ್ಬಳನ್ನು ಕೂಡಿಸಲು ಪ್ರಯತ್ನಿಸುತ್ತಿರುವೆ. ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೊಬ್ಬಳ ಮೇಲೆ ಪನ್ನೀರು ಚೆಲ್ಲುತ್ತಿರುವೆ. ನಿನ್ನಂತಹ ತ್ಯಾಗಮೂರ್ತಿಯನ್ನು ಪಟ್ಟಕ್ಕೆ ಅನರ್ಹಳೆಂದು ತೀರ್ಮಾನಿಸಿದರಲ್ಲವೇ ಪ್ರಜೆಗಳು. ಆಗಲಿ, ನಿಮ್ಮಿಷ್ಟದಂತೆ ಆಗಲಿ. ಆದರೆ ಚಿನ್ನ, ನಮ್ಮ ಪಟ್ಟದ ರಾಣಿ ಯಾರೇ ಆದರೂ ಎಂದೆಂದೂ ನೀನೇ ನಮ್ಮ ಹೃದಯದ ರಾಣಿ. ನೀನೇ ನಮ್ಮ ಹೃದಯದ ರಾಣಿ.
1: ಅಂದರೆ ಪ್ರಭು, ಆಕೆಯನ್ನು ವರಿಸಲು ಸಮ್ಮತಿಸಿದಿರಾ? ನನ್ನ ಆರಾಧ್ಯ ದೇವರು, ನಾನು ಬೇಡಿದ ವರವನ್ನು ನೀನೇ ಬಿಟ್ಟಿದ. ನಾನೆಂಥ ಭಾಗ್ಯಶಾಲಿ ಪ್ರಭು, ನಾನೆಂಥ ಭಾಗ್ಯಶಾಲಿ. ಈಗಲೇ ಹೋಗಿ ವಿವಾಹ ಸಿದ್ಧತೆಗಳನ್ನು ನಾನೇ ಮಾಡಿಸುತ್ತೇನೆ.

0: ಮಹಾಪ್ರಭು, ಚೀನಾ ದೇಶದಿಂದ ಚಿನ್ಯೂಸೆನ್ ಎಂಬ ಪ್ರವಾಸಿಗರು ತಮ್ಮ ದರ್ಶನಾಕಾಂಕ್ಷಿಗಳಾಗಿ ಬಂದಿರುವರು.
1: ಬನ್ನಿ ಮಿತ್ರರೇ, ಬನ್ನಿ. ಹೊರದೇಶದಿಂದ ಬರುವ ಪ್ರವಾಸಿಗರು ನಮ್ಮ ಆತ್ಮೀಯ ಅತಿಥಿಗಳು. ಅವರಿಗೆ ನಮ್ಮಲ್ಲಿ ಯಾವಾಗಲೂ ಸ್ವಾಗತವಿತ್ತು. ನಮ್ಮ ವಿಜಯನಗರದ ಪ್ರವಾಸ ಮುಗಿಸಿದ್ದೀರಾ?
2: ನಿಮ್ಮ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಪುಷ್ಟಿ ತುಷ್ಟಿ ಕಾಣ್ತಿರೋದು. ಜನರೆಲ್ಲ ತುಂಬಾ ಸಂತೋಷದಿಂದಿರುವರು. ಎಲ್ಲಿ ನೋಡಿದ್ರು ಭವ್ಯವಾದ ಅರಮನೆಗಳೇ, ಮತ್ತು ರಾಜಬೀದಿಗಳಲ್ಲಿ ಅಸಂಖ್ಯಾತವಾದಂತಹ ವಜ್ರ ವೈಢೂರ್ಯಗಳನ್ನು ರಾಶಿ ಹಾಕಿಕೊಂಡು ವರ್ತಕರು ವ್ಯಾಪಾರ ಮಾಡುತ್ತಿರುವರು. ನಿಜವಾಗಿಯೂ ಇದೊಂದು ಸ್ವರ್ಗ ಭೂಮಿ.
1: ನಮ್ಮ ರಾಜ್ಯದ ಬಗ್ಗೆ ನಿಮಗಿರುವ ಸದಭಿಪ್ರಾಯಕ್ಕೆ ನಾವು ಆಭಾರಿಗಳಾಗಿದ್ದೇವೆ. ನಿಮ್ಮ ವರ್ಣನೆಯನ್ನು ಕೇಳಿ ದುರಾಶೆಯಿಂದ ಕೂಡಿ ಇಲ್ಲಿನ ಐಶ್ವರ್ಯವನ್ನು ದೋಚುವ ದುರುದ್ದೇಶದಿಂದ ನಿಮ್ಮವರು ಹಿಮಾಲಯವನ್ನು ದಾಟಿ ಇತ್ತ ಬರಕೂಡದು. ಹಾಗೆ ಬಂದರೆ ನಾವು ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತದೆ. ಈ ಎಚ್ಚರಿಕೆಯ ಮಾತುಗಳನ್ನು ನಾವು ಸದ್ಭಾವನೆಯಿಂದ ಹೇಳುತ್ತಿರುವೆ, ಪರಂತು ನಿಮ್ಮವರ ಭೀತಿಯಿಂದಲ್ಲ. ಇದನ್ನು ನಿಮ್ಮವರಿಗೆ ತಿಳಿಸಿಬಿಡಿ.
3: ಯಾಕ್ರಿ ಒಂದೇ ಸುಮ್ಮನೆ ಜಾನಕಿ ಜಾನಕಿ ಜಾನಕಿ ಅಂತ ಕೇಳಿಸ್ಕೊತಾ ಇದ್ದೀರಿ?
4: ಇನ್ನೇನೇ ಮಾಡ್ಲಿ, ಮೂರ್ ನಾಲ್ಕು ಸಾರಿ ಬಾಗಿಲು ಹೊಡೆದು ಹೋಗೋ ಕುಟ್ಟಿದ್ರು ಕೂಡ ಬರ್ಲಿಲ್ಲ, ತೆಗಿಲಿಲ್ಲ. ನನಗೇನೋ ಒಂಥರ ಆಯ್ತು. ಈ ಜಾನಕಿನ ಈ ರಾಮನಿಂದ ಯಾವನಾದ್ರೂ ರಾವಣ ಸನ್ಯಾಸಿ ಹಾರಿಸ್ಕೊಂಡು ಹೋಗ್ಬಿಟ್ಟೇನು ಅಂತ ಅನುಮಾನ ಬಂತು. ಕಿರ್ಚ್ಕೊಂಡೆ
3: ಕಿರ್ಚ್ಕೊಂಡ್ರಿ.
4: ನಿಮ್ಮ ಅಪ್ಪನ ಮನೆ ಗಂಟಲ್ಲ, ನಾನು ಪೂರ್ವ ಜನ್ಮದಲ್ಲಿ ಗಳಿಸಿದ ಪುಣ್ಯದ ಗಂಟು.
3: ಅರಮನೆ ಖಜಾನೆ ಕೊಳ್ಳೆ ಹೊಡೆದ್ರೇನು?
4: ಕೊಳ್ಳೆ ಅಲ್ಲ ಕಣೆ, ಕೃಷ್ಣದೇವರಾಯರು ಹುಟ್ಟಿದೆ ಒಂದು ಪಿಳ್ಳೆ.
3: ಪಿಳ್ಳೆ? ಎಂತ ಪಿಳ್ಳೆ?
4: ಮಹಾಲಕ್ಷ್ಮಿ ಆಗಿರೋ ನಿನ್ನಂಥ ಒಂದು ಹೆಣ್ಣು ಪಿಳ್ಳೆ. ಅವ್ರ ಹೆಣ್ಣು ನಮ್ಗೆ ಹೊಣ್ಣು ಹೇಳಲ್ವೇ, ಉಂಡು ಹೋದ ಕೊಂಡು ಹೋದ ಅಂತ. ಜಾನಕಿ ಜಾನಕಿ, ಆ ಸಂದರ್ಭದಲ್ಲಿ ನಿನ್ನ ಗ್ಯಾಪ್

0: ಬಿಡ್ತು ಸ್ವಲ್ಪ ಹೆಚ್ಚಿಗೆನೆ.
1: ತಾಯಿ ಭುವನೇಶ್ವರಿ, ನಮ್ಮ ಮಹಾರಾಜರಿಗೆ ಹೀಗೇನೆ ಪ್ರತಿ ವರ್ಷ ಎರಡೆರಡು ಮಕ್ಕಳು ಹುಟ್ಟೋ ಹಾಗೆ ಮಾಡಮ್ಮ.
0: ಏನೇ ಬಹುಮಾನಕ್ಕೋಸ್ಕರ ಬಾಯಿ ತುಂಬಾ ಹರಿಸೋ ಚಾಳಿ ನಿಮ್ಮ ಅಪ್ಪನಿಂದ ನಿನಗೂ ಬಂತೆ?
1: ಯಾಕ್ರಿ ಮಾತಾಡುವ ನಮ್ಮ ಅಪ್ಪ ನನ್ನದು ನೀವು
0: ಅಂದೆ ಇನ್ನೇನೆ ಮಾಡ್ಲಿ, ಮುಖ ನೋಡಿ ಮನೆ ಹಾಕೋ ಮಹಾನೀನಲ್ವೇ ನಮ್ಮ ಮಾವ. ಎಲ್ಲಿ ನಿನ್ನ ಪಿತೃ, ಆರಲ್ಲ ಶತ್ರು.
2: ಅಪ್ಪಾಜಿ,
3: ಓಹೋ ಸಾಮ್ರಾಟರು ಬನ್ನಿ, ಹೀಗೆ ಬನ್ನಿ ಚಿತ್ತೈ. ನಮ್ಮಲ್ಲಿ ಮಾತನಾಡಬೇಕಾದ ಕಾವ್ಯಭಾರವೇನಾದ್ರೂ ಇತ್ತೆ?
2: ನೀವು ಬಿಡುವಾಗಿದ್ದರೆ ಮಾತನಾಡುವುದಿತ್ತು.
3: ಹಾಗೇನು, ಸ್ವಲ್ಪ ಅವಕಾಶ ಕೊಡಿ, ಬಿಡುವು ಮಾಡಿಕೊಳ್ಳುತ್ತೇವೆ. ಗೋವಿಂದ, ನಾಳೆ ಸಂಜೆ ಒಳಗಾಗಿ ಈ ತಾಳಪತ್ರಗಳನ್ನೆಲ್ಲ ಆಯಾ ಪಾಳ್ಯಗಾರರಿಗೆ ತಲುಪಿಸಬೇಕು. ತಿಮ್ಮಣ್ಣ.
4: ಅಪ್ಪಾಜಿ,
3: ಈ ತಾಳಪತ್ರಗಳೆಲ್ಲ ಸಂಸ್ಥಾನಿಕರ ಕೈಗೆ ಸಕ್ರಮವಾಗಿ ಸೇರಬೇಕು. ಆದಷ್ಟು ಜಾಗ್ರತೆ, ಅವರಿಂದ ನಮ್ಮ ಬೊಕ್ಕಸಕ್ಕೆ ಸಂದಾಯವಾಗಲೇಬೇಕಾದ ಕಪ್ಪ ಕಾಣಿಕೆಗಳೆಲ್ಲ ಬಂದು ಸೇರಬೇಕು.
4: ಈಗ ಸ್ವಲ್ಪ ಬಿಡುವಿದೆ, ಹೇಳಿ. ನಮ್ಮಲ್ಲಿ ಮಾತನಾಡಬೇಕಾದ ಸಂವಿಧಾನದ ಸ್ವಂತ ವಿಷಯವೇ ಅಥವಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದೇ?
2: ಎರಡು ವಿಷಯಗಳು ಉಂಟು.
5: ಇಷ್ಟೊಂದು ತಾಳಪತ್ರ ದೋಲೆಗಳು ಎಲ್ಲಿಂದ ಬರುತ್ತವೆ ಅಪ್ಪಾಜಿ?
3: ತಮ್ಮ ಆಳ್ವಿಕೆಯಲ್ಲಿರುವ ಎಲ್ಲಾ ನಾಡುಗಡೆಗಳಿಂದ ಇದೆಲ್ಲ ದಿನಚರಿ ಬರುವ ಅಂಚೆ.
5: ಹೌದು, ಇದಕ್ಕೆಲ್ಲ ಪ್ರತ್ಯುತ್ತರ ಮಾರುತ್ತರಗಳನ್ನು ಎಷ್ಟು ದಿನಕ್ಕೊಮ್ಮೆ ಕಳುಹಿಸುತ್ತೀರಿ?
3: ದಿನಚರಿ ಅಂಚೆಗೆ ಎಷ್ಟೋ ದಿನಗಳೊಮ್ಮೆ ಉತ್ತರ ಕಳುಹಿಸಿದ್ರೆ ಆಡಳಿತ ನೆಟ್ಟಗಿದ್ದೀತೆ. ಆಯಾ ದಿನವೇ ಆಯಾ ಗಡಿಗಳಿಗೆ ಕಳುಹಿಸಿ ಬಿಡುತ್ತೇವೆ.
5: ಅಲ್ಲ ಅಪ್ಪಾಜಿ, ಇಷ್ಟೊಂದು ರಾಜ್ಯ ಕಾರ್ಯಭಾರದಲ್ಲಿ ನಿಮ್ಮ ನಿತ್ಯ ಕರ್ಮ, ಊಟ, ನಿದ್ದೆ, ವಿಶ್ರಾಂತಿ ಇವುಗಳಿಗೆಲ್ಲ ಸಮಯ ಯಾವಾಗ?
3: ರಾಜ್ಯ ಕರ್ತವ್ಯ ಪರಿಪಾಲನೆಯೇ ನಮ್ಮ ನಿತ್ಯ ಕರ್ಮ, ದೇಶವೇ ನಮ್ಮ ದೇವರು. ಅಲ್ಪಾಹಾರ, ಸ್ವಲ್ಪ ನಿದ್ದೆಗಳೇ ನಮಗೆ ಸಂತೃಪ್ತಿ, ಪ್ರಜಾಕ್ಷೇಮವೇ ನಮಗೆ ವಿಶ್ರಾಂತಿ.
5: ಮಂತ್ರಿಗಳಿದ್ರೆ ಹೀಗಿರಬೇಕು. ಅಪ್ಪಾಜಿ, ಈ ವಯಸ್ಸಿನಲ್ಲಿ ನಿಮ್ಮ ಉತ್ಸಾಹ, ಕಾರ್ಯದಕ್ಷತೆ ಎಲ್ಲ ನೋಡುತ್ತಿದ್ದರೆ ನವಯುವಕರಾದ ನಮಗೆ ತುಂಬಾ ನಾಚಿಕೆ ಆಗುತ್ತಿದೆ. ನಿಜವಾದ ನಿಷ್ಕಾಮ ಕರ್ಮಯೋಗಿಗಳೆಂದರೆ ನೀವೇ ಅಪ್ಪಾಜಿ.
3: ಎಲ್ಲ ತಮ್ಮ ಅಭಿಮಾನ ವಿಶೇಷ.
5: ಇಲ್ಲ ಅಪ್ಪಾಜಿ, ಈ ನಿಮಿಷದಿಂದ ನಾವು ನಿಮ್ಮಂತೆಯೇ ದುಡಿಯುತ್ತೇವೆ. ನಮ್ಮ ಹಿರಿಯರ ಹೆಬ್ಬಯಕೆ ಹಿಂದೂ ಧರ್ಮ ಸಾಮ್ರಾಜ್ಯವನ್ನು ಒಂದೇ ಕೊಡೆಯ ನೆರಳಿನಲ್ಲಿ ಬಾಳುವಂತೆ ಕಾಯ ವಾಚ ಮನಸ ಶ್ರಮಿಸುತ್ತೇವೆ.
3: ದೊರೆ
5: ಸಂಶಯ ಪಡಬೇಡಿ ಅಪ್ಪಾಜಿ, ನೀವು ತೋರ್ ಬೆರಳಿನಿಂದ ತೋರಿದ್ದನ್ನು ನಾವು ಶಿರಸಾವಹಿಸಿ ಮಾಡುತ್ತೇವೆ.
3: ಹಾಗಾದ್ರೆ ಅಲ್ಲಿ ನೋಡಿ, ಅದೇ ನಮ್ಮ ಹಿಂದೂ ಸಾಮ್ರಾಜ್ಯ ನಕ್ಷೆ. ಅದರಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ವಿಜಯ ವಿದ್ಯಾರಣ್ಯ ಸ್ವಾಮಿಗಳ ಕಾಲದಲ್ಲಿ ಕಾವೇರಿಯಿಂದ ಕೃಷ್ಣಾ ನದಿಯವರೆಗೂ ಕಬ್ಬಿತ್ತು. ಈಗ ಅದೇ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾನದ ಮಟ್ಟಕ್ಕೆ ಬಂದಿದೆ.
5: ಹಾಗಾದರೆ ಕೈಬಿಟ್ಟು ಹೋಗಿರುವ ರಾಜ್ಯಗಳನ್ನು ಗೆಲ್ಲಲು ಮತ್ತೆ ನಮ್ಮ ತಂದೆಯವರು ಪ್ರಯತ್ನಿಸಲಿಲ್ಲವೇ ಅಪ್ಪಾಜಿ?
3: ಪ್ರತಿ ನಿಮಿಷವೂ ಪ್ರಯತ್ನಿಸುತ್ತಲೇ ಇದ್ದರು. ಕೆಲವು ಸೀಮೆಗಳನ್ನು ಗೆದ್ದರು, ಗೋವಾ ರಾಜ್ಯವನ್ನು ವಶಪಡಿಸಿಕೊಂಡರು. ಆದರೂ ಅವರ ಹೆಬ್ಬಯಕೆ ಈಡೇರಲಿಲ್ಲ.
5: ನಾವು ಈಡೇರಿಸುತ್ತೇವೆ ಅಪ್ಪಾಜಿ, ನಾವು ಈಡೇರಿಸುತ್ತೇವೆ. ಕನ್ನಡ ರಾಜರಾಜೇಶ್ವರಿಯ ಕುಂಕುಮದ ಸಾಕ್ಷಿ, ನಮ್ಮ ಮನದೇವರಾದ ತಿರುಪತಿ ತಿಮ್ಮಪ್ಪನ ಪಾದ ಸಾಕ್ಷಿ. ಇಂದಿನಿಂದಲೇ ಮತ್ತೆ ಹಿಂದೂ ಧರ್ಮ ಸಾಮ್ರಾಜ್ಯದ ಹೃದಯವಾದ ವಿಜಯನಗರದಲ್ಲಿ ಮೂರು ರಾಯರ ಗಂಡ ಶ್ರೀಕೃಷ್ಣದೇವರಾಯರ ಸಾಹಸದ ಚರಿತ್ರೆ ಪ್ರಾರಂಭವಾಗಲಿ. ಕನ್ನಡದ ಕಹಳ ಕೊಂಬುಗಳೆಲ್ಲ ಒಂದಾಗಿ ಭಾರ್ಗರೆಯಲಿ, ಕನ್ನಡದ ಗಂಡು ಪಡೆಯೆಲ್ಲ ಒಂದಾಗಿ ಕೂಡಿ ಹೊರಡಲಿ. ನಾಳೆ ರಾಯಚೂರು ದುರ್ಗದತ್ತ ಹೊರಡುವ ದಂಡಯಾತ್ರೆ ಪ್ರಸ್ಥಾನ ಸೇರಿ ಒಳಗಲಿ.

ಕಾಣಿಸಿಕೊಂಡು ಹರಿರಾಯರ ಗಂಡ ಶ್ರೀ ಕೃಷ್ಣದೇವರಾಯರು ಮುದುಗಲ್ ಕೋಟೆಯತ್ತ ಮುನ್ನಡೆದಿದ್ದಾರೆ.

0: ಮಾಡೋದಕ್ಕಿಂತ ಭುವನೇಶ್ವರಿ ಬಂಜಿ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನೀವು ನೀವು ಕನ್ನಡದ ಕರುಗಲೆಗಳೆಂಬುದನ್ನು ಮರೆತರಾ? ನಿಮ್ಮ ದೇಹದ ನರನಾಡಿಗಳಲ್ಲಿ ಹರಿಯುತ್ತಿರುವುದು ವಿಜಯನಗರದ ವೀರ ಯೋಧರ ರಕ್ತವೆಂಬುದನ್ನು ಮರೆತರಾ? ಈ ಯುದ್ಧದಲ್ಲಿ ನಾವು ಸೋತರೆ ಅದು ಸಾಮ್ರಾಜ್ಯದ ಸಮಾಧಿ ಎಂಬುದು ನಿಮಗೆ ತಿಳಿಯದೆ ಪ್ರಾಣದ ಮೇಲೆ ಆಸೆ ಇದ್ದರೆ ರಣರಂಗಕ್ಕೆ ಏಕೆ ಬಂದರಿ? ರಣಕ್ಷೇತ್ರಕ್ಕೆ ಬಂದು ಹೆದರಿ ಹಿಮ್ಮೆಟ್ಟುವುದು ಹೆತ್ತ ತಾಯಿಯ ಕೋರಣ ಕೊಯ್ದಂತೆ. ನೀವು ಯುದ್ಧ ಮಾಡಿ ಬಿಡಿರಿ, ನಾವು ಏಕಾಂಗಿಗಳಾಗಿ ಸಮರವನ್ನು ಮುಂದುವರಿಸುತ್ತೇವೆ. ಜೈ ವಿರೂಪಾಕ್ಷ.
1: ರಾಮಕೃಷ್ಣ, ನಾವು ಜೈತ್ರ ಯಾತ್ರೆಗೆ ಹೊರಡುವ ಮುನ್ನ ನಮಗೆ ಜಯ ದೊರಕಿದರೆ ತಿರುಪತಿ ವೆಂಕಟೇಶನ ದರ್ಶನ ಮಾಡುವುದಾಗಿ ಹರಕೆ ಹೊತ್ತಿದ್ದೆವು. ನಾವು ಅಲ್ಲಿಗೆ ಹೋಗಿ ಸೇರುವಷ್ಟರಲ್ಲಿ ರಾಣಿ ವಾಸದವರು ಅಲ್ಲಿಗೆ ಬಂದು ಸೇರುವಂತೆ ಏರ್ಪಾಡು ಮಾಡು.
2: ಮಹದಾಜ್ಞೆ.

0: ಜಗದೀಶ.
1: ಅಚ್ಯುತರಾಯರೇ, ರಂಗರಾಯರೇ, ನಿಮ್ಮ ಸಹಕಾರದಿಂದ ಇಡೀ ದಕ್ಷಿಣ ದೇಶದ ಯಾತ್ರೆಯನ್ನೇ ಮಾಡಿ ತುಂಬಾ ಸಂತೃಪ್ತರಾಗಿದ್ದೇವೆ.
2: ಧನ್ಯರಾದೆವು.
1: ಇನ್ನು ಮುಂದೆ ನೀವು 5 ವರ್ಷಗಳ ಕಾಲ ಈ ಚಂದ್ರಗಿರಿ ರಾಜ್ಯದ ನಮ್ಮ ರಾಜಾದಾಯ ಧನವನ್ನು ವಿಜಯನಗರ ಬೊಕ್ಕಸಕ್ಕೆ ಸಲ್ಲಿಸಬೇಕಾಗಿಲ್ಲ.
3: ಅಂದ್ರೆ
1: ಆ ಧನದಿಂದ ಈ ತಿರುಪತಿ ಕ್ಷೇತ್ರ ಪ್ರತ್ಯಕ್ಷ ಭೂವೈಕುಂಠದಂತೆ ಪ್ರಗತಿ ಆಗಬೇಕು. ಶ್ರೀಶೈಲ ಕಾಳಹಸ್ತಿ ಕ್ಷೇತ್ರಗಳು ಭೂಕೈಲಾಸವಾಗಬೇಕು. ನಾವು ಸಂಚರಿಸಿ ಬಂದ ಚೋಳ ಪಲ್ಲವ ವೆಳ್ಳಾಳ ಮಂಡಲಗಳಲ್ಲಿಯ ಕಂಚಿ, ಮಧುರೆ, ಚಿದಂಬರಂ, ತಿರುನಲ್ವೇಲಿ, ತಿರುವಣ್ಣಾಮಲೈ, ತೆಂಕಾಸಿ, ತೋಟಾದ್ರಿ ಮತ್ತು ಶ್ರೀವಿಲ್ಲಿಪುತ್ತೂರು ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯ ನಾಳಿನಿಂದಲೇ ಪ್ರಾರಂಭವಾಗಬೇಕು.
2: ಪ್ರಭುಚಿತ್ತ.
4: ಶ್ರೀ ಕೃಷ್ಣ ದೇವರಾಯ ಕುಮಾರ, ಶ್ರೀ ಶ್ರೀ ಶ್ರೀ ತಿರುಮಲರಾಯ ಪ್ರಭು, ಪರಾಕ್ ಬಹು ಪರಾಕ್ ಬಹು ಪರಾಕ್.
5: ಏನಿದು ಚಿನ್ನ, ಕುಮಾರನಿಗೆ ಪರಾಕ್ ಹೇಳುತ್ತಿರುವೆ?
4: ಎಂದೆಲ್ಲ ನಾಳೆ ಹೇಳಿಸಿಕೊಳ್ಳುವವನು ತಾನೆ ಇಂದಿನ ಈ ಕಂದ. ನಾಳೆ ನಮ್ಮ ನಾಡಿನ ಮಕ್ಕಳ ತಂದೆ ಅಲ್ಲವೇ ಪ್ರಭು?
5: ಹೌದು ಹೌದು. ಅವನು ದಿಟ್ಟತನದಿಂದ ಧೀರ ಹೆಜ್ಜೆ ಹಾಕುವಷ್ಟು ದೊಡ್ಡವನಾದ ಕೂಡಲೇ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಬಿಡುತ್ತೇವೆ.
4: ನಿಜವಾಗ್ಲೂ ಹೇಳ್ತಿರುವ ಪ್ರಭು, ಆ ದಿನವನ್ನು ಅತ್ಯಂತ ಆನಂದದಿಂದ ಎದುರು ನೋಡುತ್ತಿರುವೆನು.
6: ಬಾರೋ ಕಂದ, ಯಾವಾಗಲೂ ಯುದ್ಧ ಮಾಡಿ ಮಾಡಿ ಬಳಲಿ ಬೇಸತ್ತಿರುವ ಈ ನಿಮ್ಮ ತಂದೆಯ ಹತ್ತಿರ ಸ್ವಲ್ಪ ಕಾಲವಾದರೂ ಆಟವಾಡುವೆಯಂತೆ.

0: ಮೋಹನಾಂಬೆ ಭುವನಾಂಬೆ, ನೀವಿಬ್ಬರೂ ಇಷ್ಟು ಚೆನ್ನಾಗಿ ಹಾಡುವಿರಿ ಎಂಬುದು ನಮಗೆ ತಿಳಿದಿರಲಿಲ್ಲ. ಆ ತಾಯಿ ಶಾರದೆ ನಿಮಗೆ ಸಂಪೂರ್ಣವಾಗಿ ಒಲಿದಿದ್ದಾಳೆ.
1: ಪ್ರಭು, ಯಾವಾಗಲೂ ರಣೋತ್ಸಾಹ, ರಾಜ್ಯ ವಿಸ್ತಾರದಲ್ಲೇ ಕಾಲ ಕಳೆಯುವ ನಿಮಗೆ ನಿಮ್ಮ ಮಕ್ಕಳ ಗಾಯನವನ್ನು ಕೇಳುವುದಕ್ಕೆ ವ್ಯವಧಾನವಾದರೂ ಎಲ್ಲಿದೆ?
2: ಮಕ್ಕಳಿಬ್ಬರು ವಯಸ್ಸು ಬಂದಿದ್ದಾರೆ. ವಸಂತ ಪಲ್ಲವದಂತೆ ತಾರುಣ್ಯ ಅವರ ಜೀವನದಲ್ಲಿ ಮೆಲ್ಲನೆ ಅಡಿಯಿಡುತ್ತಿದೆ. ಯೋಗ್ಯ ವರರನ್ನು ನಿಶ್ಚಯಿಸಿ ರಾಜಕುಮಾರಿಯರ ವಿವಾಹವನ್ನು ಶೀಘ್ರದಲ್ಲಿಯೇ ನೆರವೇರಿಸುವ ಆಲೋಚನೆಯಾದರೂ ನಿಮಗೆಲ್ಲಿದೆ?

0: ನಮ್ಮ ಗೃಹಕೃತ್ಯದ ವಿಚಾರ ನಮಗೆ ಅಕ್ಕರೆ ಇಲ್ಲವೆಂದು ಕೊಂಡೆಯಾ ತಿರುಮಲ? ಭಗವಾನ್ ವ್ಯಾಸತೀರ್ಥರೇ, ಸಾಹಿತ್ಯ ಸರಸ್ವತಿ ಉಪಾಸಕರಾದ ಕವಿಭೂಷಣರೇ ಮತ್ತು ಪಂಡಿತೋತ್ತಮರೇ, ಕುಮಾರ ಯುವರಾಜ್ಯಾಭಿಷೇಕ, ಕುಮಾರಿಯರ ವಿವಾಹ ಮಹೋತ್ಸವಗಳ ಅಂಗವಾಗಿ ಏರ್ಪಡಿಸಿರುವ ಈ ಕವಿ ಸಮ್ಮೇಳನ ನಮ್ಮ ವಿಜಯನಗರದ ಇತಿಹಾಸದಲ್ಲೇ ಅತ್ಯಂತ ಮಹತ್ವಪೂರ್ಣವಾದದ್ದು.
1: ಈ ಸುಸಂದರ್ಭದಲ್ಲಿ ತಿಮ್ಮಣ್ಣ ಕವಿಗಳಿಗೆ ಕವಿಪುಂಗವ ಎಂಬ ಬಿರುದನ್ನು, ಅಲ್ಲಸಾನಿ ಪೆದ್ದನ್ನರಿಗೆ ಆಂಧ್ರ ಕವಿತಾ ಪಿತಾಮಹ ಎಂಬ ಬಿರುದನ್ನು ನಾವು ಸಂತೋಷದಿಂದ ದಯಪಾಲಿಸುತ್ತಿದ್ದೇವೆ.
2: ಸಭಾಭೂಷಣರೇ, ಸ್ವಯಂ ಕವಿತ್ರಿಯರಾದ ರಾಜಪುತ್ರಿಯರು ಇದೀಗ ವಿವಾಹವಾಗಿ ತಮ್ಮ ಪತಿಯರೊಂದಿಗೆ ಸಭೆಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪ್ರಭುಗಳ ಆಮುಕ್ತ ಮಾಲ್ಯದ ಕಾವ್ಯದಿಂದ ಒಂದು ಶ್ಲೋಕವನ್ನು ಹಾಡಬೇಕೆಂದು ನಮ್ಮ ಅಪೇಕ್ಷೆ.

0: ಹೀಗೆ ಬನ್ನಿ, ಹೀಗೆ ದಯಮಾಡಿಸಿ ಬನ್ನಿ, ಹೀಗೆ ಬನ್ನಿ. ಪ್ರಭುಗಳು ಸಿಂಹಾಸನವನ್ನು ಅಲಂಕರಿಸಬೇಕು. ಮಂತ್ರಿಗಳಾದ ನಮಗೆ ಆಜ್ಞೆಯನ್ನು ನೀಡಿ.
1: ಮಂತ್ರಿಗಳೇ, ನಮ್ಮ ತಂದೆ ಅಂತೆ ನಮಗೂ
0: ನಿಮಗೂ
1: ನಮಗೂ ಯುದ್ಧ ಮಾಡಬೇಕಂತ ಆಸೆ ಆಗುತ್ತದೆ. ನಮ್ಮ ಸಾಮಂತ ಎಲ್ಲರಿಗೂ ತಮ್ಮ ಸೈನ್ಯ ತರಬೇಕಂತ ಹೇಳಿ.
0: ಅಪ್ಪಣೆ ಮಹಾಪ್ರಭು.
1: ನಮ್ಮ ಸಾಮ್ರಾಜ್ಯ ಇಡೀ ಭಾರತಕ್ಕೆ ಹಬ್ಬಬೇಕು.
0: ಹೌದು ಹೌದು ಪ್ರಭು.
1: ಸೈನ್ಯಗಳನ್ನ ಸಿದ್ಧಗೊಳಿಸಿರಿ.
0: ಅಪ್ಪಣೆ ಪ್ರಭು.
1: ಈಗ ನಮಗೆ ಬಹಳ ಆಸೆ ಆಗುತ್ತಿರೋದು ಸಗಿಗೆಯಲ್ಲಿ ಹಾಲು ತರಿಸಿರಿ.
0: ಅಪ್ಪಣೆ ಪ್ರಭು, ಅಪ್ಪಣೆ. ಹಾಲೇನು, ಹಣ್ಣನ್ನು ತರಿಸಿಕೊಡುವೆನು.
2: ತಿರುಮಲ, ಇದೇನೋ ನಿನ್ನ ದೊಡ್ಡಪ್ಪಾಜಿಯೊಂದಿಗೆ ನಿನ್ನ ಆಟ?
0: ಏನೂ ಇಲ್ಲ, ನಾಳೆ ಕುಮಾರನು ರಾಜನಾದರೆ ರಾಜ್ಯಭಾರವನ್ನು ಹೇಗೆ ಮಾಡುವರೋ ಎಂದು ಪರೀಕ್ಷೆ ಮಾಡಿದೆ ಅಷ್ಟೇ. ಅವರ ಆಸೆ ಅಖಿಲ ಭಾರತವನ್ನೇ ಗೆಲ್ಲಬೇಕಂತೆ.
2: ಹುಲಿಯ ಹೊಟ್ಟೆಯಲ್ಲಿ ಹುಲಿ ಅಲ್ಲದೆ ಇಲಿ ಹುಟ್ಟಲು ಸಾಧ್ಯವೇನು? ನಮ್ಮ ಕುಮಾರ ತಂದೆಯಂತೆಯೇ ಆಗಬೇಕೆಂದು ನಮ್ಮ ಆಸೆ.
0: ನಮ್ಮ ಆಸೆಯೂ ಅಷ್ಟೇ ಮಹಾರಾಣಿಯವರೇ. ನಾವು ಬಹಳ ಕಾಲ ತಮ್ಮೆಲ್ಲರಿಂದಲೂ ದೂರವಾಗಿದ್ದೆವು. ಆಗಾಗ ಬಂದು ತಮ್ಮನ್ನು ಕಾಣೋಣವೆಂದರೆ ರಾಜ್ಯದ ಆಸೆಯಿಂದ ಎಲ್ಲಿ ನಾವು ಬರುತ್ತಿದ್ದೆವೋ ಎಂದು ಜನಗಳು ಆಡಿಕೊಳ್ಳುತ್ತಾರೆ. ಆದ್ದರಿಂದ ಯುವರಾಜರಿಗೆ ಪಟ್ಟಾಭಿಷೇಕವಾಗಿ ಬಿಟ್ಟರೆ ನಾವು ಯಾವಾಗ ಬೇಕಾದರೂ ಆಗ ಬಂದು ಹೋಗಬಹುದಲ್ಲವೇ?
3: ನಮ್ಮ ಮನಸ್ಸಿನಲ್ಲಿಯೂ ಸಹ ಈ ಮಹದಾಸೆಯೇ ಮೂಡಿದೆ ತಿರುಮಲ. ಅಪ್ಪಾಜಿ, ನಾವಿರುವಾಗಲೇ ಕುಮಾರನಿಗೆ ಪಟ್ಟಗಟ್ಟಿ ಸ್ವಯಂ ನಾವೇ ಅವನ ರಕ್ಷಣೆಗೆ ನಿಂತು ಆಡಳಿತ ನಡೆಸಬೇಕೆಂದಿದ್ದೇವೆ.
4: ಪ್ರಭು, 7 ವರ್ಷಗಳ ಬಾಲಕರಾದ ತಿರುಮಲರಾಯರಿಗೆ ಪಟ್ಟ ಕಟ್ಟುವುದು ಸರ್ವಸಮ್ಮತವಾಗಲಾರದು. ಪ್ರಭು, ಪ್ರಜೆಗಳು ಸಾಮಂತರು ಇದಕ್ಕೆ ಒಪ್ಪಲಾರ.
0: ಪ್ರಭು, ಮಹಾಮಂತ್ರಿಗಳ ಆಕ್ಷೇಪ ಆ ಕಾರಣವಾದದ್ದು. ಮಹಾಪ್ರಭುಗಳು ಯುವರಾಜರಿಗೆ ಪಟ್ಟಾಭಿಷೇಕ ಮಾಡುವುದನ್ನು ಕಾಣಲು ಸಮಸ್ತ ಪ್ರಜೆಗಳು ಕಾತುರರಾಗಿ ಕಾದಿದ್ದಾರೆ.
4: ಪ್ರಭು, ಬಾಲಕರನ್ನು ಪಟ್ಟಕ್ಕೇರಿಸುವುದು ಈ ವಿಜಯನಗರ ಸಿಂಹಾಸನಕ್ಕೆ ಅಷ್ಟಾಗಿ ಹೊಂದಿಕೊಂಡಿದೆ. ನಿಮ್ಮ ಅಣ್ಣಂದಿರಾದ ವೀರ ನರಸಿಂಹರಾಯರು ತಮ್ಮ ಕಣ್ಣಂದಿರಿಗೆ ಕುಮಾರ ಈಶ್ವರರಾಯರಿಗೆ ಪಟ್ಟ ಕಟ್ಟಲು ಬಯಸಿದಾಗ ಕುಮಾರರಿಗೆ ಪ್ರಾಣಾಪಾಯ ಒದಗಿದ್ದು ತಮಗೆ ಗೊತ್ತಿಲ್ಲವೇ ಪ್ರಭು?
2: ಹೌದು ಪ್ರಭು, ಅಪ್ಪಾಜಿಯವರ ಸಲಹೆ ಸಮಂಜಸವಾಗಿದೆ. ತಿಳಿದು ತಿಳಿದು ಮತ್ತೆ ಅದೇ ಕಾರ್ಯ ಮಾಡುವುದೇಕೆ ಹೇಳಿ?
3: ಚಿನ್ನ, ಸಿಂಹಾಸನಕ್ಕೆ ಒದಗಿದ್ದ ಕುಹುಯೋಗದ ಗಂಡಾಂತರ ಕೂಡ ಭಗವಾನ್ ವ್ಯಾಸತೀರ್ಥರ ಕೃಪೆಯಿಂದ ಪಾರಾಗಿ ಹೋಯಿತು. ಅಂದ ಮೇಲೆ ಕುಮಾರನಿಗೆ ಯಾವ ಆತಂಕವಿರುವುದಿಲ್ಲ. ಅಲ್ಲದೆ ಕುಮಾರನ ಈಗಲೇ ಪಟ್ಟಗಟ್ಟಿ ಬಿಟ್ಟರೆ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಗಳು ಬರಲು ಅವಕಾಶವೇ ಇರುವುದಿಲ್ಲ, ಅಲ್ಲವೇ ಅಪ್ಪಾಜಿ?
4: ಪ್ರಭು, ತಾವು ಈ ವಿಷಯದಲ್ಲಿ ದುಡುಕಿ ನಿರ್ಧಾರಕ್ಕೆ ಬಾರದಿರುವುದು ಒಳ್ಳೆಯದೆಂದು ನಮ್ಮ ಅಭಿಪ್ರಾಯ.
3: ಮಹಾಮಂತ್ರಿಗಳೇ, ತಾವು ನಮ್ಮ ಬೈಕೆಯನ್ನು ವಿರೋಧಿಸುತ್ತಿರುವರೆಂದು ನಾವು ನಂಬೋಣವೇ?
4: ಮಂತ್ರಿ ಪದವಿಯು ಅತ್ಯಂತ ಕಠಿಣವಾದದ್ದು ಪ್ರಭು. ಒಂದೊಂದು ಬಾರಿ ಪ್ರಭುಗಳ ಚಿತ್ತಕ್ಕೆ ವಿರೋಧವಾಗಿ ಹೇಳಲೇಬೇಕಾಗಿ ಬರುತ್ತದೆ.
3: ಈ ವಿಚಾರದಲ್ಲಿ ನಮ್ಮ ನಿರ್ಧಾರ ನಿಶ್ಚಲವಾದದ್ದು. ಅಪ್ಪಾಜಿ, ಒಂದು ಶುಭ ಮುಹೂರ್ತ ನೋಡಿ ಕುಮಾರನಿಗೆ ಪಟ್ಟಗಟ್ಟಲು ಬೇಕಾದ ಏರ್ಪಾಡುಗಳನ್ನು ಮಾಡಿ. ನಡೆ ಕುಮಾರ.

0: ಸಭಾಸದರೆ, ಇಂದು ನಮ್ಮ ಜೀವನದಲ್ಲೇ ಅತ್ಯಂತ ಸಂತೋಷಮಯವಾದ ದಿನ. ನಮ್ಮ ಕಣ್ಣೆದುರಿಗೆ ನಮ್ಮ ಚಿರಂಜೀವಿ ಇಂದು ಈ ವಿಜಯನಗರ ಸಾಮ್ರಾಜ್ಯದ ಸೂತ್ರಧಾರಕನಾಗಿದ್ದಾನೆ. ಇದುವರೆಗೆ ನೀವು ನಮಗೆ ತೋರಿದ ಆದರ ಪ್ರೀತಿಗಳನ್ನು ನಮ್ಮ ಕುಮಾರರಿಗೂ ತೋರಬೇಕೆಂಬುದೇ ನಮ್ಮ ಭಿನ್ನಹ. ಮಹಾರಾಜ ತಿರುಮಲರಾಯರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಇನ್ನೂ ಪ್ರವರ್ಧಮಾನಕ್ಕೆ ಬರಲಿ ಎಂದು ಆ ವಿರೂಪಾಕ್ಷನನ್ನು ಬೇಡಿಕೊಳ್ಳುತ್ತೇವೆ. ಶ್ರೀ ಶ್ರೀ ಶ್ರೀ ತಿರುಮಲರಾಯರಿಗೆ. ಇದೇ ಸಂದರ್ಭದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಇನ್ನೂ ವಿಸ್ತಾರಗೊಳಿಸಲು ಚೈತ್ರ ಯಾತ್ರೆಗೆ ಹೊರಡುತ್ತಿದ್ದೇವೆ. ನಾವು ಹಿಂದಿರುಗಿ ಬರುವ ತನಕ ರಾಜ್ಯದ ರಕ್ಷಣೆಯನ್ನು, ಕುಮಾರರ ರಕ್ಷಣೆಯನ್ನು, ನಮಗೆ ಮಾರ್ಗದರ್ಶಕರು, ತಂದೆಗಿಂತ ಹೆಚ್ಚು ಪ್ರಿಯರು ಆಗಿರುವ ಮಹಾಮಂತ್ರಿಗಳ ವಶಕ್ಕೆ ಒಪ್ಪಿಸಿ ಹೊರಡುತ್ತಿದ್ದೇವೆ.
1: ಪ್ರಭು, ವಿಜಯನಗರದ ನೂತನ ಸಾರ್ವಭೌಮದ ಸೇವೆಗೆ ನಾವು ಸದಾ ಕಂಕಣಬದ್ಧರಾಗಿ ನಿಂತಿದ್ದೇವೆ.
0: ನಾವು ಬರುತ್ತೇವೆ ಮಹಾಮಂತ್ರಿಗಳೇ. ಜೈ ವಿರೂಪಾಕ್ಷ.

0: ನೀನ್ ಸಿದ್ಧನಾ? ಎಲ್ಲಾರು ಸಿದ್ಧನಾ? ಇವಾಗ ಹಿಡೀರಿ,
1: ಒಂದು ಕ್ಷಣದಲ್ಲಿ ಹಿಡಿತು ನೋಡು.
2: ಪ್ರಭು
3: ಮಹಾರಾಜ,
2: ಪ್ರಭು
3: ಮಹಾರಾಜ,
2: ಕುಮಾರ
0: ಇಲ್ಲಿದ್ದಾರೆ. ಪ್ರಭುಗಳು,
2: ಪ್ರಭಾರ,
0: ಪ್ರಭು
2: ಮಹಾರಾಜ,
0: ಪ್ರಭು
2: ಕುಮಾರ
0: ಹಿಡಿದು ಬಿಟ್ಟೆ, ಹಿಡಿದು ಬಿಟ್ಟೆ. ಅಯ್ಯಯ್ಯೋ, ಆ ಹುಡುಗಿನಾಗಿ ಹಿಡ್ಕೊಂಡ್ಬಿಟ್ಟಲ್ಲ.
1: ನೀನ್ ಯಾಕೆ ಈ ಕಡೆ ಬಂದೆ?
4: ಮಹಾರಾಜ ತಿರುಮಲರಾಯರು, ಮಹಾರಾಜರು ಮೃದುವಾಗಿರುವ ಅಪ್ಪಾಜಿ.
5: ಹೌದು
4: ಹೌದು, ಮೈ ನೀಲಿ ಕಟ್ಟಿರುವುದನ್ನು ನೋಡಿದ್ರೆ ಯಾರೋ ವಿಷ ಪ್ರಾಸನ ಮಾಡಿಸಿದೆ.
5: ಅಯ್ಯೋ ದೇವರೇ, ನಮ್ಮ ಉದ್ಯಾನದಲ್ಲೇ ಈ ಶವವನ್ನು ತಂದು ಹಾಕಬೇಕಾದ್ರೆ ಆ ಕೊಲಪಾತಕರಿಗೆ ಎಷ್ಟೊಂದು ಧೈರ್ಯವಿರಬೇಕು.
4: ಅಯ್ಯೋ ವಿರೂಪಾಕ್ಷ, ವಿರೂಪಾಕ್ಷ, ಇದೇನು ನಿನ್ನ ಪರೀಕ್ಷೆ?
5: ಕುಮಾರ ತಿರುಮಲ, ನಮ್ಮನ್ನು ಬಿಟ್ಟು ಹೊರಟು ಹೋದೀಯ ಮಗನೇ. ಈ ನಿನ್ನ ತಂದೆಯಿಂದ ದೂರವಾಗಿ, ಬಹುದೂರವಾಗಿ ಹೊರಟು ಹೋದೀಯ ಮಗನೇ. ಕುಮಾರ ತಿರುಮಲ, ರಾತ್ರಿ ನಾವಲ್ಲಿ ಕಂಡದ್ದು ಸ್ವಪ್ನಕ್ಕೆ ವಿಧಿ ನಿನ್ನಲ್ಲಿ ಬಲಿ ತೆಗೆದುಕೊಂಡು ಆ ಸ್ವಪ್ನವನ್ನು ಸತ್ಯವನ್ನಾಗಿ ಮಾಡಿಬಿಟ್ಟಿದೆ ಕುಮಾರ. ಅಯ್ಯೋ ದೈವವೇ, ದೈವವೇ, ಈ ಅರಿಯದ ಹಸುಳೆಯನ್ನು ನಮ್ಮಿಂದ ಕಿತ್ತುಕೊಳ್ಳುವ ಬದಲು ನಮ್ಮನ್ನೇ ಕಿತ್ತುಕೊಳ್ಳಬಾರ್ದಾಗಿತ್ತೆ.
6: ಪ್ರಭು ಪ್ರಭು, ನೀವೇ ಧೃತಿಗೆಟ್ಟರೆ ಮಹಾರಾಣಿಯವರಿಗೆ ಸಮಾಧಾನ ಹೇಳುವವರು ಯಾರು?
5: ಸಮಾಧಾನ ಇನ್ನೆಲ್ಲಿಯ ಸಮಾಧಾನ ಅಪ್ಪಾಜಿ? ಯಾರಿಗಾಗಿ ನಾವು ಬಾಳಬೇಕೆಂದಿದ್ದೆವೋ ಆ ಕಣ್ಮಣಿಯೇ ಕಣ್ಮರೆಯಾದ ಮೇಲೆ ಇನ್ನೆಲ್ಲಿಯ ಸಮಾಧಾನ ಅಪ್ಪಾಜಿ? ಚಕ್ರವರ್ತಿ ಚಕ್ರೇಶ್ವರ, ಮಣ್ಣು ಹೊಯ್ದುಕೊಳ್ಳಬೇಕು ನಮ್ಮ ಬಿರುದುಗಳಿಗೆ. ಸಾಮ್ರಾಜ್ಯವನ್ನು ಸಂರಕ್ಷಿಸಲು ಸಹಸ್ರಾರು ಶತ್ರುಗಳನ್ನು ಸೋಲಿಸಿ ಸದಬಹಿದ ನಮಗೆ ನಮ್ಮ ಕುಮಾರನೊಬ್ಬನನ್ನು ಸಂರಕ್ಷಿಸಿಕೊಳ್ಳಲು ನಮ್ಮಿಂದ ಆಗಲಿಲ್ಲ. ಕುಮಾರ
7: ಅಪ್ಪಾಜಿ, ಪ್ರಭು, ಯಾರು ಎಚ್ಚರ ತಪ್ಪಿದರೂ ನೀವು ಎಚ್ಚರ ತಪ್ಪುವುದಿಲ್ಲವೆಂಬ ಭರವಸೆ ನಮಗಿತ್ತು. ನಾವು ನಿಮ್ಮನ್ನೇ ನಂಬಿ ಕುಮಾರನನ್ನು ನಿಮಗೊಪ್ಪಿಸಿ ಹೋಗಿದ್ದೆವು. ನೀವು ಸಹ ಅವನ ರಕ್ಷಣೆ ಮಾಡಲಾರದೆ ಹೋದಿರಾ.
8: ಕುಮಾರನಿಗೆ ವಿಷ ಪ್ರಾಶನ ಮಾಡಿಸುವುದು ಶತ್ರುಗಳಿಗೆ ಹೇಗೆ ಸಾಧ್ಯವಾಯಿತು? ಅರಮನೆಯಲ್ಲಾದ ಈ ಹೇ ಕೃತ್ಯದ ಹೊಣೆಗಾರರನ್ನು ಪತ್ತಲು ನಿಮ್ಮಿಂದ ಸಾಧ್ಯವಾಗಲಿಲ್ಲವೇ? ಹೇಳಿ ಅಪ್ಪಾಜಿ, ಹೇಳಿ.
4: ಏನು ಹೇಳಲಿ ಪ್ರಭು, ಏನು ಹೇಳಲಿ? ಇದು ನಮ್ಮದೇ ಆಚಾತುರ್ಯ. ಒಳಗೂ ಹೊರಗೂ ಶತ್ರುಗಳು ತುಂಬಿರುವರೆಂದು ತಿಳಿದು ನಾವು ಮುಂಜಾಗ್ರತೆ ವಹಿಸದೇ ಇದ್ದದ್ದು ಮಹಾಪರಾಧವಾಯಿತು. ರಾಜ್ಯಕ್ಕೆ ಅರಸರಿಗೆ ಒದಗುವ ಆಪತ್ತುಗಳನ್ನು ಮುಂದಾಲೋಚನೆಯಿಂದ ಪರಿಹರಿಸ

0: ಆಸಕ್ತರಾದವರು ರಾಜ್ಯದ ಅಮಾತ್ಯರಾಗಿರಲು ಅನರ್ಹ ಪ್ರಭು, ಅನರ್ಹ.
1: ತಮ್ಮ ಗೌರವ, ನಂಬಿಕೆ, ವಿಶ್ವಾಸಗಳನ್ನು ಕಳೆದುಕೊಂಡು ಇನ್ನು ಮುಂದೆ ನಾವು ಮಹಾಮಂತ್ರಿ ಆಗಿರುವುದು ಸರಿಯಲ್ಲ ಪ್ರಭು, ಸರಿಯಲ್ಲ.
0: ಪ್ರಭು, ಇದು ನಮ್ಮ ಮಂತ್ರಿ ಪದವಿಯನ್ನು ದಯಮಾಡಿ ಒಪ್ಪಿಸಿಕೊಳ್ಳಬೇಕು.
1: ನಾವಿನ್ನು ಬರುತ್ತೇವೆ.
0: ಅಪ್ಪಾಜಿ, ಅಚ್ಯುತರಾಯರೇ,
2: ಮಹಾಪ್ರಭು,
0: ಇಂದಿನಿಂದ ನೀವೇ ಈ ರಾಜ್ಯದ ಮಹಾಮಂತ್ರಿಗಳು. ಕುಮಾರನನ್ನು ಕೊಂದವರು ಯಾರೇ ಆಗಿದ್ದರೂ ಸರಿ, ಅವರನ್ನು ಪತ್ತೆ ಹಚ್ಚಿ ರಾಜಶಾಸನಕ್ಕೆ ತಕ್ಕಂತೆ ಅವರಿಗೆ ದಂಡನೆ ವಿಧಿಸಿರಿ.
3: ಅಪ್ಪ, ಅವನಿಗೆ ಪುತ್ರ ಶೋಕ ಬಿಡಿ. ನೀವಷ್ಟಕ್ಕೆ ಕೊಲೆಗಾರರನ್ನು ಕಂಡು ಹಿಡಿದೆ ಮಹಾಮಂತ್ರಿ ಪದವಿನೇ ಬಿಟ್ಟು ಬರೋದೆ?
1: ಇಲ್ಲ ಕಮಲ, ನಮಗಿನ್ನು ಈ ರಾಜಕೀಯವೇ ಬೇಡ.
3: ಹಾಗಾದ್ರೆ ನೀವು ಬಿಟ್ಟ ಮಹಾಮಂತ್ರಿ ಪಟ್ಟಾನ ನಮ್ಮ ಕೃಷ್ಣ ಯಾರೇ ಕಟ್ಟದ?
1: ಅಚ್ಯುತರಾಯರು,
0: ಮಾಜಿ ಮಹಾಮಂತ್ರಿಗಳೇ, ನಿಮ್ಮನ್ನು ಬಂಧಿಸಿ ರಾಜಬೀದಿಯಲ್ಲಿ ನಡೆಸಿಕೊಂಡು ಬರುವಂತೆ ರಾಜ್ಯಾಂಗ ನಿರೂಪ ಕಳುಹಿಸಿದೆ.
3: ಅಯ್ಯೋ, ಇದೆಂತ ಅನ್ಯಾಯ, ಅವಮಾನ, ಅಕ್ರಮ! ಈ ಆಜ್ಞೆಯನ್ನು ನಿರೂಪಿಸಿದವರು ರಾಜರ ರಾಜ್ಯಾಂಗ.
0: ರಾಜ್ಯಾಂಗ ತಾಯಿ, ನಿರೂಪವನ್ನೇ ಓದುತ್ತೇವೆ, ಕಿವಿಗೊಟ್ಟು ಕೇಳಿ. ಶ್ರೀ ಮಹಾರಾಜ ತಿರುಮಲರಾಯರ ಕೊಲೆಯಾದ ಸಂಬಂಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹೊಸ ಮಂತ್ರಿ ಮಂಡಲ ರಾಜ್ಯಾಂಗ ಶಾಸನದ 15ನೇ ವಿಧಿ ಪ್ರಕಾರ ಮಾಜಿ ಮಹಾಮಂತ್ರಿ ತಿಮ್ಮರಸರನ್ನು, ಅವರ ಮಕ್ಕಳಾದ ತಿಮ್ಮಣ್ಣ, ಗೋವಿಂದ ದಂಡನಾಯಕರನ್ನು ಸಹ ಸಂದೇಹಿಸಿ ಬಂಧಿಸಿದೆ.
3: ಇದೆಲ್ಲ ರಾಜ್ಯದಾಹದ ದುಷ್ಟ ದಾಯಾದಿಗಳ ಸಂಧಾನ. ಇದೇ ಇದೇ ಅಭ್ಯುದಯವಾಗಿರುವ ಕರ್ನಾಟಕ ಸಾಮ್ರಾಜ್ಯದ ಸೂರ್ಯಾಸ್ತವಾದ.
1: ನಾನಿಗೆ ಹಿಡಿದು ಮಾತನಾಡು. ಈ ಮಹಾ ಸಾಮ್ರಾಜ್ಯ, ನಾವು ಕಷ್ಟಪಟ್ಟು ಕಟ್ಟಿದ ನಮ್ಮ ಮಹಾ ಮನೆ, ನಮ್ಮ ಮನೆಗೆ ನಾವೇ ಅಮಂಗಳವನ್ನು ಬಯಸಬಾರದು. ಕಮಲ, ಅಮಂಗಳವನ್ನು ಬಯಸಬಾರದು.
2: ಈ ನ್ಯಾಯಪೀಠದಲ್ಲಿ ಕುಳಿತ ನಮ್ಮ ಅಭಿಪ್ರಾಯದಲ್ಲಿ ತಿಮ್ಮರಸರು ಮತ್ತು ಅವರ ಮಕ್ಕಳ ಅಪರಾಧವು ಸಂದೇಹಕ್ಕಾಸ್ಪದವಿಲ್ಲದೆ ನಿರೂಪಿತವಾಗಿದೆ. ಆದ ಕಾರಣ ರಾಜ್ಯಾಂಗ ಶಾಸನದ 18ನೇ ವಿಧಿ ಪ್ರಕಾರ ಈ ಕೊಲೆಯಲ್ಲಿ ಭಾಗಿಗಳಾದ ತಿಮ್ಮಣ್ಣ, ಗೋವಿಂದ ಇವರಿಗೆ ಮರಣ ದಂಡನೆಯನ್ನು, ತಿಮ್ಮರಸರಿಗೆ ಕಣ್ಣು ಕೇಳಿಸಿ ಆ ಜನ್ಮ ಪರ್ಯಂತ ಕಾರಾಗೃಹದಲ್ಲಿರಬೇಕೆಂದು ದಂಡನೆ ವಿಧಿಸಿದ್ದೇವೆ.
3: ನನ್ನ ಗಂಡನಿಗೂ ನನ್ನ ಮಕ್ಕಳಿಗೂ ವೃಥಾರೋಪಣೆ, ಉಗ್ರ ದಂಡನೆ. ಇನ್ನಾಯಿತು, ಹಿಂದೂ ಧರ್ಮದ ಕೇಂದ್ರವಾದ ವಿಜಯನಗರ ಮಹಾಸಾಮ್ರಾಜ್ಯದ ಇಳಿಗಾಲ ಪ್ರಾರಂಭವಾಯಿತು. ನನ್ನ ಈ ಹೊಟ್ಟೆ ಉರಿ ನನ್ನ ಭಾಗ್ಯದ ಬಾಳ್ಮನಿಗೆ ಬೆಂಕಿ ಇಟ್ಟ ಪಾಪಿಷ್ಠರನ್ನು ಸುಟ್ಟು ಭಸ್ಮ ಮಾಡಲಿ. ಅಖಂಡ ಭಾರತ ಕುಲನಾರಿಯರ ಹಣೆಯ ಕುಂಕುಮದ ಮೇಲಾಣೆ, ಹಿಂದೂ ರಾಜ್ಯಕ್ಕೆ ಹಿಂದೂ ಧರ್ಮಕ್ಕೆ ಎರಡು ಬಗೆಯುವ ಕರ್ಮ ಚಂಡಾಲರ ಕುಲೆ

0: ಏನು
1: ಹೊಸಮಂತಿಗಳಾದ ಅಚ್ಯುತರಾಯರು ಅಪ್ಪಾಜಿಯವರೇ ಕುಮಾರನನ್ನು ಕೊಲೆ ಮಾಡುತ್ತಿದ್ದಾರೆಂದು ಅವರ ಕಣ್ಣು ಕೇಳಿಸಲು ಆಜ್ಞೆ ಮಾಡಿದ್ದಾರೆ ಪ್ರಭು.
2: ಏನು ಏನು ಹೇಳ್ತಿರುವಿರಿ? ಅಪ್ಪಾಜಿಯವರ ಕಣ್ಣು ಕೇಳಿಸುವಂತೆ ಆಜ್ಞೆ?
1: ಅಷ್ಟೇ ಅಲ್ಲ ಪ್ರಭು, ಅವರ ಮಕ್ಕಳಾದ ಗೋವಿಂದ ತಿಮ್ಮಣ್ಣರಿಗೆ ಮರಣದಂಡನೆಯನ್ನು ವಿಧಿಸಿದ್ದಾರಂತೆ. ತಾವು ತೊರೆ ಮಾಡದಿದ್ದಲ್ಲಿ ಆ ಅಗ್ನಿಗೆ ಅಪ್ಪಾಜಿಯವರ ಕಣ್ಣುಗಳು ಆಹುತಿಯಾಗುವುದು ಖಂಡಿತ ಪ್ರಭು, ಖಂಡಿತ.
2: ಕೂಡದು, ಕೂಡದು, ಈ ಅಕ್ರಮ ನಡೆಯ ಕೂಡದು. ಈ ಆಜ್ಞೆಯನ್ನು ನಾವು ತಡೆಗಟ್ಟುತ್ತೇವೆ. ನಡೆಯಿರಿ.
3: ಯಾವ ದಂಡನೆ? ಯಾರಿಗೆ ದಂಡನೆ? ಯಾರು ವಿಧಿಸಿದ ದಂಡನೆ? ಅಪ್ಪಾಜಿ ಅವರಿಗೆ ವಿಧಿಸಿದ್ದ ದಂಡನೆಯನ್ನು ನಾವು ಹಿಂದೆಗೆದುಕೊಂಡಿದ್ದೇವೆ. ಹೋಗಿ, ಹೊರಟು ಹೋಗಿ. ಅಪ್ಪಾಜಿ, ಅಪ್ಪಾಜಿ, ನಾವು ಜೀವಂತವಾಗಿರುವ ತನಕ ನಿಮಗೆ ಯಾವ ಅಪಾಯವೂ ಬಾರದಂತೆ ನಾವು ನೋಡಿಕೊಳ್ಳುತ್ತೇವೆ.
4: ನಾವೊಂದು ಬಗೆದರೆ ದೈವವೇ ಬೇರೊಂದು ಬಗೆಯುತ್ತದೆ ಪ್ರಭು.
2: ಕಾಲ
3: ನಿಮ್ಮ ಕಣ್ಣುಗಳನ್ನು ಕಿತ್ತೇ ಬಿಟ್ಟರೆ ನೀವು ಅರ್ಥರಾಗಿಯೇ ಹೋದಿರ. ಅಯ್ಯೋ ಅಯ್ಯೋ, ನೋಡಲಾರೆ ನೋಡಲಾರೆ ನೋಡಲಾರೆ ನೋಡಲಾರೆ.
5: ಯಾವ ಅನಾಹುತ ನಡೆಯುವುದನ್ನು ತಪ್ಪಿಸಬೇಕೆಂದು ಓಡೋಡಿ ಬಂದೆವು.

0: ಶೋಕದಿಂದ ತಪ್ತನಾಗಿ ನ್ಯಾಯಾನ್ಯಾಯಗಳ ವಿಮರ್ಶೆ ಅಧಿಕಾರವನ್ನು ಅನ್ಯರ ಕೈಗೊಪ್ಪಿಸಿ ನಿಮಗೆ ಅಳಿಸಲಾಗದಂತಹ ಅನ್ಯಾಯವಾಗಲು ನಾವೇ ಕಾರಣರಾದವೆ ಅಪ್ಪಾಜಿ, ನಾವೇ ಕಾರಣರಾದವೆ. ಯಾರು ನಮ್ಮ ಕಣ್ಣುಗಳನ್ನು ಉಳಿಸಿ ನಾವು ಪಟ್ಟಕ್ಕೆ ಬರಲು ಕಾರಣರಾದರೋ, ಯಾರು ಚಿಕ್ಕಂದಿನಿಂದ ನಮ್ಮನ್ನು ಅಕ್ಕರೆಯಿಂದ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ಬೆಳೆಸಿದರೋ, ಅಂಥವರ ಕಣ್ಣುಗಳನ್ನು ಕೀಳಿಸಲು ನಾವೇ ಕಾರಣರಾದವೆ. ನಾವು ಸಿಂಹಾಸನವೇರುವ ಸಮಯದಲ್ಲಿ ನ್ಯಾಯ ನೀತಿ ಧರ್ಮಗಳ ಪರಿಪಾಲನೆಯನ್ನು ನಾವು ಮರೆಯಬಾರದೆಂದು ನಮ್ಮ ಕೆನ್ನೆಗೆ 3 ಏಟುಗಳನ್ನು ಹೊಡೆದಿರಿ. ಆ ಏಟುಗಳನ್ನು ನಾವು ಮರೆಯುವ ಮುನ್ನವೇ ನೀವು ಅನ್ಯಾಯ ಅನೀತಿ ಅಧರ್ಮಗಳ ಅತ್ಯಾಚಾರಕ್ಕೆ ಬಲಿಯಾಗಿ ಹೋದಿರ ಅಪ್ಪಾಜಿ. ಅಯ್ಯೋ ಅಯ್ಯೋ, ಈ ಪಾಪದ ಹೊರೆಯನ್ನು ಹೇಗೆ ತಾನೇ ಹೊರಲಿ, ಈ ಪಾಪದ ಹೊರೆಯನ್ನು ಹೇಗೆ ತಾನೇ ಹೊರಲಿ.
1: ಅಪ್ಪಾಜಿ ಅಪ್ಪಾಜಿ, ಜೀವನದಲ್ಲಿ ತಂದೆಯನ್ನೇ ಕಾಣದಿದ್ದ ನಾನು ನಿಮ್ಮನ್ನೇ ತಂದೆ ಎಂದು ತಿಳಿದಿದ್ದೆ. ನಿಮಗಾದ ಈ ಅನ್ಯಾಯವನ್ನು ಹೇಗೆ ತಾನೇ ಸಹಿಸಲಿ ಅಪ್ಪಾಜಿ? ನನ್ನ ಮಗ ಸತ್ತನೆಂದು ತಿಳಿದಾಗೂ ಕೂಡ ನನಗಿಷ್ಟು ದುಃಖವಾಗಿರಲಿಲ್ಲ. ನಿಮಗೆ ಹೀಗಾಗಬಾರ್ದಾಗಿತ್ತು ಅಪ್ಪಾಜಿ.
0: ಆ ದೇವನ ಚದುರಂಗದಾಟದಲ್ಲಿ ಇನ್ನೂ ಏನೇನು ಅನುಭವಿಸಬೇಕಾಗಿದೆಯೋ ಯಾರು ಬಲ್ಲರು ಮಹಾರಾಣಿ, ಯಾರು ಬಲ್ಲರು? ರಕ್ತ ರಕ್ತ ಅಪ್ಪಾಜಿ, ರಕ್ತ! ಈ ನಿಮ್ಮ ನೇತ್ರಗಳಿಂದ ಹರಿಯುತ್ತಿರುವ ರಕ್ತ ಬರೀ ರಕ್ತವಲ್ಲ, ನಿರಪರಾಧಿಗೆ ನಿಷ್ಕಾರಣವಾಗಿ ದಂಡನೆಯಿತ್ತ ಅನ್ಯಾಯದ ನೋವಿನ ದಾಳ. ಈ ರಕ್ತದ ಒಂದು ತೊಟ್ಟು ಭೂಮಿಯ ಮೇಲೆ ಬಿದ್ದರೂ ನಮ್ಮ ವಿಜಯನಗರವೇ ಸುಟ್ಟು ಭಸ್ಮವಾಗಿ ನಿರ್ನಾಮವಾಗುವುದು ಖಂಡಿತ. ಅಯ್ಯಯ್ಯೋ, ನಿಮಗಾದ ಈ ಅನ್ಯಾಯಕ್ಕೆ ನಿಮ್ಮಲ್ಲಿ ಕ್ಷಮೆಯಾಚಿಸುವ ಅರ್ಹತೆ ಕೂಡ ನಮಗಿಲ್ಲವಾಯಿತೆ ಅಪ್ಪಾಜಿ.
2: ಪ್ರಭು ಪ್ರಭು, ತಮ್ಮ ಕ್ಷಮಾಯಾಚನೆಯ ಒಂದೊಂದು ಮಾತು ನಮ್ಮನ್ನು ಶೂರದಂತೆ ಇರಿಯುತ್ತಿದೆ. ನಮ್ಮ ಮಾತನ್ನು ನಂಬಿ ಪ್ರಭು, ಆ ವೆಂಕಟೇಶನ ಆಣೆಯಾಗಿ ತಮ್ಮ ಮೇಲೆ ನಮಗೆ ಎಳ್ಳಷ್ಟು ಅಸಮಾಧಾನವಿಲ್ಲ ಪ್ರಭು.
0: ಅಪ್ಪಾಜಿ ಹೌದು ಪ್ರಭು ಹೌದು, ತಾವು ನಮ್ಮಲ್ಲಿ ತೋರುತ್ತಿದ್ದ ವಿಶ್ವಾಸ ಗೌರವಗಳನ್ನು ನಾವು ಮರೆಯಲಾಗಿದ್ದೆ. ನೀವು ನಮ್ಮಲ್ಲಿಟ್ಟಿದ್ದ ಪ್ರೀತಿಯ ಆಧಾರಗಳನ್ನು ನಾವು ಮರಳಿಸಲಾದೀತೆ. ನಮ್ಮ ಕಣ್ಣುಗಳು ಹೋದವೆಂದು ನಮಗೆ ದುಃಖವಿಲ್ಲ ಪ್ರಭು, ನಮಗೆ ದುಃಖವಿಲ್ಲ. ಈ ಕೈಕಾಲುಗಳಲ್ಲಿ ಇನ್ನೂ ಶಕ್ತಿ ಇದೆ, ಇನ್ನೂ ಶಕ್ತಿ ಇದೆ. ಆದರೆ ಆದರೆ ಏನು ಮಾಡುತ್ತೆ, ಈ ಸಾಮ್ರಾಜ್ಯಕ್ಕಾಗಿ ಇನ್ನು ಮುಂದೆ ದುಡಿಯಲಾರದೆ ಹೋದವಲ್ಲ ಎಂದು ಮಾತ್ರ ದುಃಖಿಸಬೇಕಾಗಿದೆ.
2: ಅಪ್ಪಾಜಿ ಅಪ್ಪಾಜಿ, ನಿಮ್ಮಂಥ ಪರಮ ರಾಜನಿಷ್ಠರಿಗೆ ಎಂಥ ಅಪಚಾರವಾಗಿ ಹೋಯಿತು ಅಪ್ಪಾಜಿ, ಎಂಥ ಅಪಚಾರವಾಗಿ ಹೋಯಿತು.
0: ಪ್ರಭು ಪ್ರಭು, ನಿಮ್ಮಲ್ಲಿ ನಮ್ಮದು ಒಂದೇ ಒಂದು ಕೋರಿಕೆ
2: ಹೇಳಿ ಅಪ್ಪಾಜಿ.
0: ಇದ್ದ ಇಬ್ಬರು ಮಕ್ಕಳು ಮರಣದಂಡನೆಗೆ ಈಡಾದರು. ಮಾತೃಪ್ರೇಮವೇ ಮೂರ್ತಿವೆತ್ತಂತಿದ್ದ ನಮ್ಮ ಮಡದಿ ಹೃದಯ ವೇದನೆಯ ಹೊರತದಿಂದ ಮೃತಳಾದಳು. ಪ್ರಭು, ನಿಮ್ಮನ್ನು ಉಳಿದು ಈ ಪ್ರಪಂಚದಲ್ಲಿ ನಮ್ಮವರೆಂದು ನಮಗಿನ್ನು ಯಾರೂ ಇಲ್ಲ ಪ್ರಭು, ಯಾರೂ ಇಲ್ಲ. ಪ್ರಭು ಪ್ರಭು, ನಾವು ಸತ್ತ ಮೇಲೆ ಪುತ್ರ ಸ್ಥಾನದಲ್ಲಿರುವ ನೀವು ಈ ಪಾರ್ಥಿವ ಶರೀರಕ್ಕೆ ಉತ್ತರ ಕ್ರಿಯೆಗಳನ್ನು ಮಾಡಿ ಮುಗಿಸಿಬಿಟ್ಟೆ.
2: ಅಯ್ಯೋ,
0: ನಾವು ಧನ್ಯರಾದಂತೆ ಪ್ರಭು, ನಾವು ಧನ್ಯರಾದಂತೆ.
3: ಈ ಘಟನೆಯ ತರುವಾಯ ಅಪ್ಪಾಜಿಯವರಿಗಾದ ಅನ್ಯಾಯವನ್ನು ನೆನೆದು ನೆನೆದು ಅದೇ ಚಿಂತೆಯಲ್ಲೇ ಶ್ರೀ ಕೃಷ್ಣದೇವರಾಯರು ಹಾಸಿಗೆ ಹಿಡಿದರು. ವಿಜಯನಗರ ಸಾಮ್ರಾಜ್ಯದ ಆಧಾರ ಸ್ತಂಭದಂತಿದ್ದ ಮಹಾಮಂತ್ರಿ ತಿಮ್ಮರಸರು ತಮಗಾದ ನೋವನ್ನು ಮರೆತು ಪ್ರಭುಗಳ ಚಿಂತೆಯಲ್ಲೇ ಕೊರಗಿ ಕೊರಗಿ ಕೃಶರಾದರು.
4: ಮಹಾಪ್ರಭುಗಳು ಕ್ಷಮಿಸಬೇಕು.
5: ಕೇಳದು ರಾಮಕೃಷ್ಣ,
4: ಮಹಾಮಂತ್ರಿ ತಿಮ್ಮರಸರು ಸ್ವರ್ಗಸ್ಥರಾದ
5: ಹೋಗಿಬಿಟ್ಟಿರ ಅಪ್ಪಾಜಿ, ಈ ನಿಮ್ಮ ಮಗನನ್ನು ಒಂಟಿಯಾಗಿ ತೊರೆದು ಹೋಗಿಬಿಟ್ಟಿರ ಅಪ್ಪಾಜಿ. ಕೋಟಿ ಚಿಂತೆಗಳ ಕಡು ಹೊರೆಯನ್ನು ನಮ್ಮ ಹೆಗಲಿನ ಮೇಲೆ ಹೊರಿಸಿ ನೀವು ನಿಶ್ಚಿಂತರಾಗಿ ಹೊರಟು ಹೋದಿರ ಅಪ್ಪಾಜಿ. ಹಗಲಿರುಳು ನಿದ್ರಾಹಾರ ಬಿಟ್ಟು ನೀವು ಶ್ರಮಪಟ್ಟು ಕಟ್ಟಿದ ಈ ನಾಡು, ಈ ಧರ್ಮದ ಬೀಡು ಅಧರ್ಮದ ನೆಲೆಬೀಡಾಯಿತೆಂದು ಇದನ್ನು ತೊರೆದು ಹೊರಟು ಹೋದಿರ ಅಪ್ಪಾಜಿ. ನಾವೇ ನಿಮ್ಮ ಉತ್ತರ ಕ್ರಿಯೆಗಳನ್ನು ಮಾಡಬೇಕೆಂಬ ನಿಮ್ಮ ಕೊನೆಯ ಆಸೆಯನ್ನು ಪೂರೈಸುವುದಕ್ಕಾಗಿ ನಾವಿನ್ನೂ ಜೀವ ಹಿಡಿದಿದ್ದೇವೆ ಅಪ್ಪಾಜಿ. ಹೋಗಿ ಬನ್ನಿ, ಹೋಗಿ ಬನ್ನಿ ಅಪ್ಪಾಜಿ. ನಮ್ಮ ಕರ್ಮದ ಹೊರೆಯು ಕಳೆದ ಮೇಲೆ

0: ನಾವು ಮತ್ತೆ ನಿಮ್ಮನ್ನು ಸಂಧಿಸುತ್ತೇವೆ.
1: ಅಪ್ಪಾಜಿಯವರನ್ನು ಹೆಚ್ಚು ದಿನ ಅಗಲಿರಲಾರದೆ ಕೃಷ್ಣದೇವರಾಯರ ಆತ್ಮವು ಅಪ್ಪಾಜಿಯವರನ್ನು ಸಂಧಿಸಲು ಆಗಸದೆಡೆಗೆ ಹೊರಟಿತು. ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರರ ಮಕುಟಮಣಿಯಾದ ಕಿರೀಟ ತನ್ನ ಸ್ವಾಮಿಯನ್ನು ಕಳೆದುಕೊಂಡು ತಬ್ಬಲಿಯಾಯಿತು. ಸಹಸ್ರಾರು ಶತ್ರುಗಳ ಚಿರತರದ ಅವರ ಖಡ್ಗ ತನ್ನ ಯಜಮಾನನ ಆಸರೆ ಇಲ್ಲದೆ ನಿರಾಶ್ರಿತವಾಯಿತು. ಅಂದಿನ ಜಗತ್ ಪ್ರಖ್ಯಾತವಾದ ವಿಜಯನಗರ ಇಂದು ಹಾಳು ಹಂಪೆಯಾಗಿದೆ. ಶತ್ರುಗಳ ದಾಳಿಗೆ ಸಿಲುಕಿ ಭಿನ್ನವಾಗಿರುವ ಉಗ್ರ ನರಸಿಂಹ, ಹಜಾರ ರಾಮ ದೇವಸ್ಥಾನ, ಸಾಸುವೆ ಗಣಪತಿ, ಕಮಲ ಭವನ ಮತ್ತು ಶಿಲ್ಪಕಲಾ ಚಾತುರ್ಯಗಳು ತುಂಬಿದ ವಿಜಯ ವಿಠಲ ದೇವಸ್ಥಾನ, ಕಲ್ಲಿನ ರಥ, ಇವೆಲ್ಲವೂ ಶ್ರೀಕೃಷ್ಣದೇವರಾಯರು ಆಳಿದ ವಿಜಯನಗರ ವೈಭವ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಎಂದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಧರ್ಮ ಸಂರಕ್ಷಣೆಗೆ ಪಾಡುಪಟ್ಟು ಎಷ್ಟೋ ದೇವಾಲಯಗಳಿಗೆ ದಾನ ದತ್ತಿಗಳಲ್ಲಿದ್ದ ಆ ದಾನಮೂರ್ತಿ ಶ್ರೀ ವೆಂಕಟೇಶನ ಸಾನ್ನಿಧ್ಯದಲ್ಲಿ ಪತ್ನಿ ಸಮೇತರಾಗಿ ಮೂರ್ತಿ ರೂಪದಲ್ಲಿ ನಿಂತು ಸ್ವಾಮಿಯ ಸೇವೆ ಸಲ್ಲಿಸುತ್ತಿರುವುದನ್ನು ಇಂದಿಗೂ ತಿರುಪತಿ ತಿರುಮಲ ದೇವಾಲಯದಲ್ಲಿ ನೋಡಬಹುದು. ಧನ್ಯ ಶ್ರೀ ಕೃಷ್ಣದೇವರಾಯ, ಧನ್ಯ.

0: ಶ್ರೀಕೃಷ್ಣ ದೇವರಾಯ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ.
1: ಈ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು, ಈ ಶಾಲೆ ಕುರಿತ ವಿಶೇಷ ಮಾಹಿತಿಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ತಪ್ಪದೇ ಆಲಿಸಿ ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ. ಆತ್ಮೀಯರೇ, ನಾಳೆ ಬೆಳಗ್ಗೆ 9:00 ಯೋಗಾಮೃತ, ಒತ್ತಡ ನಿರ್ವಹಣೆಗಾಗಿ ಯೋಗ, ಭಾಗವಹಿಸುತ್ತಾರೆ ಡಾಕ್ಟರ್ ಸವಿತಾ ಎಚ್ ಪಿ. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ 10:30. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಪ್ರಸಾರವಾಗುವುದು.